107.8 FM. Radio Saran. Ega app nalu kuda labhya.

107.8 FM. Radio Saturn 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರು ಏನ್ ಮಾಡಿದ್ರು ಅಂದ್ರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದ್ರು. ಬಹಳ ಮುಖ್ಯವಾಗಿ ಮಾಡಬೇಕಾದ್ದು ಆ ಗುರುತಿಸಿ ಆ ಮಟ್ಟದಿಂದ ಮೇಲಕ್ಕೆತ್ತಿದ್ರು. ಅಂತೇ ಪುರುಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳ್ಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ. ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರದ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಅವ್ರು ಮುಟ್ಟೋದ ಕಾರಣ ಇಷ್ಟೇ, ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ. ಅವರು ಹೇಗೆ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ, ಟ್ರೈನ್ ಬಂದು ನಿಂತ್ಕೊಂತು. ಆ ಟ್ರೈನಿಂದ ವಿವೇಕಾನಂದರು ಕೆಳಗಿಳಿದ್ರು. ಹಾಗ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲೊಂದು ತಿರುಗಣಿ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು, ನೀರು ಕುಡಿಯೋದಕ್ಕೆ ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೋಬೇಕು ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು. ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿನ ನೋಡ್ದ, ಏನೋ ಶಾಕ್ ಹೊಡೆದಂಗಾಯ್ತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನೇನು ಅನಿಸ್ತೋ ಗೊತ್ತಿಲ್ಲ. ಸೀದಾ ಬಂದ ಸ್ವಾಮೀಜಿ ಕಡೆಗೆ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ, ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದೆ. ವಿವೇಕಾನಂದ್ರೆ ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು, ಅವನ ಬ್ಯಾಗೆಲ್ಲ ಹೊರಗೆ ತಂದ. ಇಳ್ಕೊಂಡು ಆ ಸ್ಟೇಷನ್ ಮಾಸ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ, ಈ ಮನೆಯಲ್ಲಿ ಇರಿ, ಸ್ನಾನ ಗಿನ ಮಾಡಿ, ಬಿಸಿನೀರಿದೆ, ನಾನು ಇನ್ನೊಂದು ಟ್ರೈನ್ ಬರ್ತಾ ಇದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಎಲ್ಲಿದ್ದರೆ ಅರಮನೆ ಅಷ್ಟೇ ಇದ್ದಷ್ಟೇ, ಚೆನ್ನಾಗಿ ಹಾಡ್ತು, ಒಳ್ಳೆ ಕಂಠ, ರೆಸೊನೆಂಟ್ ವಾಯ್ಸ್, ಚೆನ್ನಾಗಿ ಹಾಡ್ತಾಯಿದ್ರು. ಈ ಸ್ಟೇಷನ್ ಮಾಸ್ಟರ್ ಬಂದ, ಧ್ವನಿ ಕೇಳಿಸ್ತಾ ಇತ್ತು ಹಾಡೋದು. ಅವನು ಬೆಂಗಾಲಿ ಹುಡುಗ, ನೋಡ್ದ ಈ ಹಾಡು ಏನಿತ್ತು ಅಂದರೆ ಒಂದು ಆಧ್ಯಾತ್ಮಿಕ ಹಾಡದು. ಭಗವಂತ ನನ್ನ ಪ್ರಿಯೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನನ್ನ ಕಡೆ ಬರಲಿ ಅಂತ, ಲೆಟ್ ಮೈ ಬಿಲಿವೆಡ್ ಕಮ್ ಟು ಮೀ ವಿತ್ ಆ್ಯಶ್ ಆನ್ ಅವರ್ ಫೇಸ್ ಅಂತ ಒಂದು ಅರ್ಥ ಬರುವಂಥ ಹಾಡು. ಅಂದರೆ ಭಗವಂತನ ಕುರಿತು ಹಾಡುವಂಥ ಹಾಡು. ಆ ಹಾಡು ಕೇಳಿಸ್ಕೊಂಡ, ಏನು ಅನ್ನಿಸ್ತೇನೆ, ವಾಪಸ್ ಹೋದ. ಮತ್ತೊಂದು ತಾಸು ಬರಲಿಲ್ಲ, ಇವರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಡ್ಕೊಂಡು ಕೂತಿದ್ರೆ ಹಾಗೇನೆ. ಒಂದು ತಾಸು ಬಿಟ್ಟು ಬಂದವನು, ಈ ಸಲ ಆ ಸ್ಟೇಷನ್ ಮಾಸ್ಟರ್ ಇರುವಂತಹ ಕರಿ ಕೋಟು ಟೈ ಇಲ್ಲ, ಪಂಚೆ ಹೊಟ್ಕೊಂಡು ಬಂದಿದ್ದಾನೆ. ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿದ. ಸ್ವಾಮಿ, ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವ್ರನ್ನ, ಅಯ್ಯೋ ಕರ್ಮವೆ, ನನ್ನ ಹೊಟ್ಟೆಗೆ ಏನೂ ಇಲ್ಲ, ನಿನಗೊಂದು ಎಲ್ಲಿ ಹಾಕಲು ಮರಾಯ, ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಶಿಷ್ಯ ಆಗಿ ಬಿಟ್ಟಿದ್ದೆ, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಭಾಳ ಚಂದ ಬರೀತಾರೆ ಅದನ್ನು ಕಾಮೆಂಟೇಟರ್ಸು. ನೆಕ್ಸ್ಟ್ ಟ್ರೈನ್ ಫ್ರಮ್ ಹತ್ರಾಸ್ ಟುಕ್ ವಿವೇಕಾನಂದ ಆ್ಯಂಡ್ ಆಲ್ಸೋ ದ ಫಾರ್ಮರ್ ಸ್ಟೇಷನ್ ಮಾಸ್ಟರ್ ಅಂತ.

0: रेडियो सारंग 107.8 FM।
1: ಮಾತಿಲ್ಲ ಕತೆ ಇಲ್ಲ, ವಿಚಿತ್ರ ನೋಡಿ ಇದು. ಮಾತಿಲ್ಲದೇನೆ ಕೆಲಸ ಆಗುವುದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ. ಇದಕ್ಕೆ ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಬಹಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ ಕಂಡ ಹೆಂಡತಿ ನಡು, ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದ್ಸಲ ಮುಖ ನೋಡಿದಾಗ ನಿಮಗೂ ಒಂದ್ಸಲ ಆಗಿರುತ್ತೆ, ಮನೆಯಲ್ಲಿ ನೋಡಿ ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗುತ್ತೆ, ಅವ್ರದ್ದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದ್ದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದ್ಬಿಟ್ರು. ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನು ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ. ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದಂಥ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ, ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ, ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ, ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀವಪ್ಪ ನೀನು? ಸರ್, ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್? ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತೇನೆ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡೋದು ಗೊತ್ತಾ, ಆ ಗಾಣ ಸಹಿತ ನೀರಲ್ಲಿ ಎಸೆದ್ಬಿಟ್ಟ, ಅವನ ಹಿಂದೆ ಹೊರಟ್ಬಿಟ್ಟ. ಆ ಊರಲ್ಲಿ ಹಾಯಿಸಿ ಹೋಗಬೇಕು, ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ಊರು ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆಂಡ್ರಿಯಾಸ್, ಅವನ ಹೆಸರು ಆಂಡ್ರಿಯಾಸ್ ಅಂತ, ಆಂಡ್ರಿಯಾಸ್ ಯುವರ್ ಫಾದರ್ ಈಸ್ ಡೆಡ್, ನಿಮ್ಮಪ್ಪ ತೀರ್ಕೊಂಡ್ಬಿಟ್ರು, ಬಂದ್ಬಿಡು ಮನೆಗೆ ಅಂತ. ನೋಡಿ ಇಷ್ಟು ಅದ್ಭುತವಾದ ಕತೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ, ಇದ್ದಾನಲ್ಲ ಮನುಷ್ಯ ಇನ್ನೊಬ್ಬನು ಕರ್ಕೊಂಡೋದ. ಅವನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ಅಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟ ಅವನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆಂಡ್ರಿಯಾಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್.

0: Radio Sarang 107.8 FM.
1: ಏಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನ ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ ಮಾತಿಲ್ಲದೆ ಒಂದೂ ಮಾತಿಲ್ಲದೇನೆ ಅವನ ಹಿಂದೆ ಓದಿದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದಂಥ ಸನ್ಯಾಸ ಆದ್ಮೇಲೆ ಸದಾನಂದರು ಅಂತ ಸ್ವಾಮಿ ಸದಾನಂದರು ಅಂತಾದರು ಮೊದಲನೇ ಶಿಷ್ಯ. ಎಷ್ಟು ಮಾಡಿದ್ದಾರೆ ಕೆಲಸ ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುಗೆ ಮಾಡಲಿಕ್ಕಿಲ್ಲ ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನು ಕಾಲಿ ಗುಳ್ಳೆ ಅದೇ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡು ಹೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ, ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗಿ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ, ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮದ ಕಡೆ ಮನಸ್ಸು ಮಾಡಬೇಕು ಅಂತಿದೆ, ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿದ್ದಂಥ ಧರ್ಮಾಪೇಕ್ಷೆ ಇದೆಯಲ್ಲ, ಧರ್ಮ ಅಪೇಕ್ಷೆ ಇದೆಯಲ್ಲ, ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ, ಅವನು ಪೂರ್ತಿ ಪರಿವರ್ತನೆ ಆಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸೆಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ. ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ ಸಾಕಷ್ಟು ಜನ, ನೂರಾರು ಜನ. ಇವ್ರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಭಾಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋದರು, ಹೋಗಿ ಪರಿಚಯ ಮಾಡಿಕೊಂಡ್ರು. ನಾನು ಹೀಗೆ, ನನ್ನ ಹೆಸರು ಗೋಸ್ವಾಮಿ, ನಾನು ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ತೀರಾ ಸಣ್ಣ ಹುಡುಗ ಅಲ್ಲ ಅವರು, ಕಲ್ಪನೆ ಮಾಡ್ಕೊಳ್ಳಿ. ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ನೀಡಿಲ್ಲ, ಮುಗಿದೋಗಿದೆ. ಈಗ ಅವ್ರಿಗೇನೋ ಹೊಸದು ಕಂಡ್ಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ ಅಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ ಎರಡು ಮೂರು ಸಲ ಮಾತಾಡಿ ನಾಲ್ಕನೇ ಸಲ ಸನ್ಯಾಸ ತೊಗೊಂಡು ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು.

0: Radio Sarang 107.8 FM.
1: ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದ್ರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದ್ರು ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದ್ರೆ ವಿಚಿತ್ರ ಅನ್ಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಕೊರಿತಾ ಇತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾ ಇತ್ತು. ವಿವೇಕಾನಂದರ ಚೈತನ್ಯ ಟಕ್ ಅಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಾಗೆ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ, ಅದೊಂದು ಅದ್ಭುತ ಘಟನೆ ನನಗನ್ಸೋ ಮಟ್ಟಿಗೆ. ಅಲ್ಲಿ ಒಪೆರಾ ಹೌಸ್ ಅಂತ ಇದೆ ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೆರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾ ಇದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುಂದ್ಕೊಂಡು ಸಂಗೀತ ಮೇಷ್ಟ್ರು ಕೂತ್ಕೊಂಡು ಹಾಡ್ತಾ ಇದ್ರು. ಹಾಗೆಲ್ಲ ಒಪೆರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲ ಅತ್ಯಂತ ಚಂದ ಹಾಡುಗಾರ್ತಿ ಒಬ್ಬರಿದ್ರು, ಮೇಡಮ್ ಕಾಲ್ವಿ ಅಂತ. ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರುವಾಗಿದೆ, ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇಲ್ಲ. ಒಂದು ಅಂಕ ಮುಗೀತು, ಎರಡನೇ ಅಂಕ ನೋಡೋ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ ಮೂರ್ನಾಲ್ಕು ಜನ ಹಾಡೋರು ಇದ್ದಾರೆ ಅಸಿಸ್ಟೆಂಟ್ಸ್, ಅವ್ರು ಹಾಡಲಿ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರ್ ಅಂದ ಅದೇಂಗೆ ಹೋಗ್ತೀರಿ ಅಂತ. ಅವನು ಶೋ ಶುರುವಾಗಿದೆ, ಈಗ ಒಂದು ಅಂಕ ಆಗಿದೆ, ನಾಳೆ ಬಂದವ್ರು ಕಲ್ಲು ಹೊಡಿತಾರೆ ನಮಗೆಲ್ಲೂ, ಇಲ್ಲ ಆಗೋಲ್ಲ ಅಂತ. ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾ ಇಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾ ಇಲ್ಲ. ಆತ ಬಿಡಲಿಲ್ಲ, ಆಕೆ ಬೇಜಾರು ಮಾಡಿಕೊಂಡು ಹಾಡೋಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಹೊತ್ತಿಗೆ, ನಾಟಕ ಕಡೆಯಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ ಯಾರೋ ಬಂತ ಹೇಳಿದರು, ಆಕೆ ಒಬ್ಬಳೇ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ, ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರೂ ಬಾಗಿಲು ತೆಗೋಕ್ಕಾಗಿಲ್ಲ, ಸತ್ತೋಗಿದ್ದು ಹುಡುಗಿ. ಅದು ಈಕೆ ಎಂಥ ಶಾಕ್ ಆಗಿರಬೇಕು, ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗಿದಾಯಿತು, ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗೆ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಹಾಗೋ ಯಾವುದಕ್ಕೂ ಒಂದು ಆಪಾದನೆ ಮಾಡ್ತೀವಲ್ಲ ನಾವು, ಈ ನಾನು ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದೆ ನಾನು, ಈ ನನಗೆ ಹಾಡೋದಿದೆ ಅಂಥೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ಳು. ಆತ್ಮಹತ್ಯೆಗೂ ಪ್ರಯತ್ನ ಮಾಡಲಿ. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ.

0: Radio Sarang 107.8 FM.
1: ವಿವೇಕಾನಂದರು ಆವಾಗ ಶಿಕಾಗೋದಲ್ಲಿದ್ದರು. ಯಾರೋ ಹೇಳಿದರು, ಹಿಂಗೆ ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹಿಂಗಾದಾಗ ಊರೆಲ್ಲ ಸುದ್ದಿ ಆಗಲ್ವ, ಹಾಡೊಲ್ಲಾಕೆ ಬಿಟ್ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂದಾಗ ವಿವೇಕಾನಂದರು ಹೇಳಿದ್ರಂತ ಹಿಂಗಾಗಿದೆ ಅಂಥೇಳಿ ಒಂದು ಸಲ ಕರ್ಕೊಂಬನ್ನಿ ಅಂದರು. ಆಕೆಗೂ ಏನು ಆಸಕ್ತಿ ಇರಲಿಲ್ಲ, ವಿವೇಕಾನಂದ ನೋಡಬೇಕು ಅಂತ ಏನು ಆಸಕ್ತಿ, ಯಾರು ವಿವೇಕಾನಂದ ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು ಆಕೆ, ಬಂದು ಕೂತಾಗ ಅವ್ರು ಏನು ಮಾಡ್ತು ಇದು ನೋಡಿ, ಇದು ಎಷ್ಟು ಚಂದ ಮಾತಿದ್ವು ಅಂತ ಆಕೆನ ಮುಂದೆ ಕೂಡಿಸ್ಕೊಂಡು ಆಕೆನ ದಿಟ್ಟಿಸಿ ನೋಡ್ತಾರೆ. ಕಣ್ಣು ಮುಚ್ಚಿ ಮುಕ್ಕಿ ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಆಳಕ್ಕೆ ಹೋಗ್ಬೇಕು ಸ್ವಲ್ಪ. ಆಕೆ ಜೀವನದಲ್ಲಿ ಹಿಂದಾದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಇವ್ರು ಮಂತ್ರವಾದಿ ಇರಬೇಕು ಅಂದ್ಕೊಂಡ್ಲಕ್ಕೆ, ಇದು ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ ಹೇಳಿದ್ರು. ಭಾಳ ಸುಲಭ, ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದರೆ ಅನುಷ್ಯ ಮಾಡ್ಕೊಂಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ ಒಂದು ಎರಡು ಸಲ ಮೂರು ಸಲ ಭೇಟಿಯಾದಾಗ ಆಕೆ ಇವ್ರ ಮ್ಯಾಲೆ ಪೂರ್ತಿ ನಂಬಿಕೆ ಬಂತು. ಇದು ಭಾಳ ದೊಡ್ಡ ಕೆಲಸ.

0: रेडियो सारंग 107.8 FM.
1: ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು ಅವ್ರ ಮಟ್ಟಕ್ಕೆ ಇದ್ರೆ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರೋಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಏನಾದರೂ ಇದ್ರೆ ತಕ್ಷಣ ಜನ ಒಪ್ಪುತ್ತಾರೆ. ನಂಬಿಕೆ ಬಂದಲ್ಲಿ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಅವ್ರ ಘಟನೆ ಹೇಳುವಂಥ ಕಾರಣ ಏನಿತ್ತು? ಆಕೆ ನಂಬಿಕೆ ಬರಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟರು ಯಾರೊಬ್ಬರು ಇರ್ತಾರೆ ಹುಷಾರಿಲ್ಲ ಅಂದಾಗ, ಈಗ ಸಭೆಯಲ್ಲಿ ಕೂತವ್ರು ಯಾರು ಒಂದು ಔಷಧಿ ತೊಗೊಳ್ಳಿ ತೊಗೊಳಕ್ಕಾಗತ್ತಾ? ನಾನು ಡಾಕ್ಟ್ರು ಅಂತ ಹೇಳಿದೆ, ಡಾಕ್ಟ್ರ್ ಹಾಗಾದ್ರೆ ಕೊಡಿ ಪರವಾಗಿಲ್ಲ, ಯಾಕೆ ನೀವು ಡಾಕ್ಟ್ರು ಅಂತ ಗೊತ್ತಾಗಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆಕೆ ಜೀವನದಲ್ಲಾದಂಥ ಘಟನೆಗಳನ್ನ ಹೇಳಿದಾಗ ಇವನಿಗೇನೋ ಅಸಾಧ್ಯವಾದ ಶಕ್ತಿ ಇದೆ ಅಂತ ಹೇಳಿ ವಿವೇಕಾನಂದರು ಏನು ಹೇಳ್ತಾರೆ ನೋಡಿ. ಆಕೆಗೆ ದಯವಿಟ್ಟು ಹಾಡೋದನ್ನು ಬಿಡಬೇಡ, ಎಲ್ಲರಿಗೂ ಬರುವಂಥ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು, ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದಲು ಅದರಿಂದ ಅಂಥೇಳಿ, ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡ್ತದೆ. ನೋಡಿ ಆ ದರ್ದ್ ಭರಿ ಆವಾಜ್ ಅಂತೀವಲ್ಲ, ಅದಿನ್ನೂ ದುಃಖ ನಿನ್ನ ಧ್ವನಿಗೆ ಆಳವನ್ನು ಕೊಡ್ತದೆ, ಡೆಪ್ತ್ ಕೊಡ್ತದೆ. ಇನ್ನು ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೊಂಬುತ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕೆ ಶುರು ಮಾಡಿದ್ಲು, ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದಳು. ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂಥ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅಂತ. ಆ ಮೇಡಮ್ ಕಾಲ್ವಿ ಜೀವನದಲ್ಲಿ ಪರಿವರ್ತನೆ ಆಗಿ ಹೋದದ್ದು ನಿಜವಾಗ್ಲೂ ಅದ್ಭುತ. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತೇ ಆಡಲಿಲ್ಲ. ಮಾತಾಡೋದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು, ಆಕೆ ಮನಸ್ಸನ್ನು ಹಿಡ್ಕೋಬೇಕು, ಆ ಮನಸ್ಸು ಒಪ್ಕೊಂಡ್ರೆ ಏನಾದರೂ ನಡ್ಕೊಳ್ಳುತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ತೋರಿಸಿ ಆಕೆನ ಸರಿ ಮಾಡಿದರು.

Radio Sarang 107.8 FM. ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಚರ್ಚಿಸುವ ವಿಷಯ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಕೇಳಿದೆ. ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು, ಸಮಯ 8:39. ನಾನು ರೋಷನ್ ಕುಲಶೇಖರ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯ ಅಂಶಗಳು. ವಿದ್ಯಾರ್ಥಿಗಳ ವಿರುದ್ಧ ನೈತಿಕ ಪೊಲೀಸ್ ಕೇರಿ. ಮೂಡಬಿದ್ರಿಯಲ್ಲಿ ನಡೆದಂತಹ ಒಂದು ಘಟನೆ. ಸಕಲೇಶ್ಪುರ ಬಳಿ KSRTC ಬಸ್ ಮತ್ತು ಬೊಲೆರೋ ಡಿಕ್ಕಿ, ಓರ್ವ ಸಾವು, ನಾಲ್ವರಿಗೆ ಗಾಯ. ಇರಾನ್ಗೆ ಯಾವುದೇ ದೇಶ ಸಹಾಯ ಮಾಡಬಾರದು, ಅಮೆರಿಕ ಎಚ್ಚರಿಕೆ. ಮಂಗಳೂರು ಬಿಷಪ್ ಬೆಸಿಲ್ ಸಲ್ವೋ ಡಿಸೋಜರ್ ಅವರ 30ನೇ ಸಂಸ್ಮರಣಾ ಕಾರ್ಯಕ್ರಮ. ಬನ್ನಿ ಈಗ ಸುದ್ದಿಗಳ ವಿವರ. ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿ ಎಂದು ಸಚಿವ ಗಡ್ಕರಿ ಹೇಳಿದ್ದಾರೆ. ಎಲ್ಲ ರಾಜ್ಯ ಸರ್ಕಾರಗಳು ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶ ನೀಡಬೇಕು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಆಗ್ರಹಿಸಿದ್ದಾರೆ. ಈ ಅವಕಾಶದಿಂದ ಸುಮಾರು 8 ಕೋಟಿ ಜನರಿಗೆ ಉದ್ಯೋಗ ಸಿಗಲಿದೆ ಹೇಳಿದ್ದಾರೆ. ಹೆದ್ದಾರಿಗಳು ಮತ್ತು ಗಣಿಗಳ ನಿರ್ಮಾಣದಲ್ಲಿ ತೊಡಗಿರುವ 10 ಲಕ್ಷ ಚಾಲಕರು, ನಿರ್ಮಾಣ ಕಾರ್ಮಿಕರು ಮತ್ತು ಭಾರಿ ಅಪಾಯದ ಕಾರ್ಮಿಕರಿಗೆ ಸ್ಥಳದಲ್ಲೇ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಸಮಾಲೋಚನೆಗಾಗಿ ಸುರಕ್ಷೆ ಎಂಬ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದರು. ಖಾಸಗಿ ದ್ವಿಚಕ್ರ ವಾಹನಗಳಿಗೆ ಪ್ರಯಾಣಿಕರನ್ನು ಕರೆದುಕೊಂಡೊಯ್ಯಲು ಅವಕಾಶ ನೀಡುವ ಅಗತ್ಯದ ಬಗ್ಗೆ ಒತ್ತಿ ಹೇಳಿದರು. ಇದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸಿದೆ. ಇದಕ್ಕೆ ನಮ್ಮ ಅವಕಾಶ ನೀಡಿದ್ದೇವೆ, ಆದರೆ ಕೆಲವು ರಾಜ್ಯಗಳು ಅವಕಾಶ ನೀಡುತ್ತಿಲ್ಲ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಸರ್ಕಾರದಿಂದಲೇ ಪೂರಕ ನಿಶಾನೆ ಇಲ್ಲಿ ವ್ಯಕ್ತವಾಗಿದೆ. ಅಲ್ಕರಾಜ್ ಸಬಾಲೆಂಕ 3ನೇ ಸುತ್ತಿಗೆ ಲಗ್ಗೆ ಹಾಕಿದ್ದಾರೆ. ಇದು US ಓಪನ್ನ ಒಂದು ಫಲಿತಾಂಶ. ವನಿತಾ ಏಷ್ಯಾ ಕಪ್ T20 ಸೆಮಿಫೈನಲ್ನಲ್ಲಿ ಭಾರತ ಸೆಮಿಫೈನಲ್ಗೆ ಲಗ್ಗೆ ಹಾಕಿದೆ. ಮಂದನಾ ಶತಕ ದಾಖಲಿಸಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಮೂಡುಬಿದ್ರೆಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ನೈತಿಕ ಪೊಲೀಸ್ ಗಿರಿ. ಇಲ್ಲಿ ಕೆಲವೊಂದು ಸಂಘ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ FIR ದಾಖಲಾಗಿದೆ ಎಂಬಂತ ವರದಿ ಹೇಳಿದೆ. ಸ್ಥಳೀಯ ಕೆಫೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳ ವಿರುದ್ಧ ನೈತಿಕ ಪೊಲೀಸ್ ಗಿರಿ ನಡೆಸಿದ ಆರೋಪದ ಮೇಲೆ ಕಾಂಗ್ರೆಸ್ ಮುಖಂಡ ಮತ್ತು ಇಬ್ಬರು ಸಂಘ ಪರಿವಾರದ ಕಾರ್ಯಕರ್ತರು ಸೇರಿದಂತೆ 3 ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ರಿತಿಲ್ ಪೂಜಾರಿ ಎಂದು ಗುರುತಿಸಲಾಗಿದೆ ಆರೋಪಿಯನ್ನು. ಅವರು ಸಾಮಾಜಿಕ ಮಾಧ್ಯಮವನ್ನು ನಿರ್ವಹಿಸುತ್ತಿದ್ದಾರೆ. ಕೆಪಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರಾಯ್ ಅವರ ಆಪ್ತರಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಘ ಪರಿವಾರದ ಪ್ರೇಮ್ ಭಂಡಾರಿ ಮತ್ತು ಸಂಜಯ್ ಹೆಗ್ಡೆ ಕೂಡ ಇದರಲ್ಲಿ ಸೇರಿದ್ರು ಅಂತ ಹೇಳಿದ್ದಾರೆ. ಸೊ ಇವರ ಮೇಲೆ ಈಗ FIR ದಾಖಲಾಗಿದೆ ಎಂದು ವರದಿ ಹೇಳಿದೆ. ಪತ್ರಿಕಾ ಪ್ರಕಟಣೆ ಇದನ್ನು ತಿಳಿಸಿದೆ. ಸಕಲೇಶ್ಪುರ ಬಳಿ KSRTC ಬಸ್ ಬೊಲೆರೋ ಡಿಕ್ಕಿ, ಓರ್ವ ಸಾವು, ನಾಲ್ವರಿಗೆ ಗಂಭೀರ ಗಾಯ ಎಂಬಂತಹ ಸುದ್ದಿ ಕೂಡ ವರದಿಯಾಗಿದೆ. ಇದೊಂದು ದೊಡ್ಡ ಮಟ್ಟದ ಸುದ್ದಿ. KSRTC ಮತ್ತು ಬೊಲೆರೋ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಮೃತಪಟ್ಟು ನಾಲ್ವರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಮೃತರನ್ನು ದಿನೇಶ್ 38 ಹರಿಯದವರೆಂದು ಗುರುತಿಸಲಾಗಿದೆ. ಗಾಯಗೊಂಡವರು ಸುಬ್ರಹ್ಮಣ್ಯ, ವೆಂಕಟರಮಣ, ಜಿತೇಂದ್ರ ಮತ್ತು ದುರ್ಗಾಪ್ರಸಾದ್ ಎಂದು ಗುರುತಿಸಲಾಗಿದೆ. ವರದಿಗಳ ಪ್ರಕಾರ ICICI ಬ್ಯಾಂಕ್ಗೆ ಸೇರಿದ ಬೊಲೆರೋ ಪಿಕಪ್ ವಾಹನವು ATMಗಳಿಗೆ ಹಣ ಸಾಗಿಸುತ್ತಿದ್ದಾಗ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಸುತ್ತಿದ್ದ KSRTC ಬಸ್ಗೆ ಡಿಕ್ಕಿ ಹೊಡೆದಿದೆ. ಗಾಯಗಳು ಕೊಡಗು ಮತ್ತು ಮಂಗಳೂರಿನವರೆಂದು ವರದಿಯಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಸಕಲೇಶ್ಪುರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮಂಗಳೂರಿನ ದಿವಂಗತ ಬಿಷಪ್ ಬ್ರೆಜಿಲ್ ಸಲ್ವಾದೋರ್ ಡಿಸೋಜಾ ಅವರ 30ನೇ ಸಂಸ್ಮರಣಾ ಕಾರ್ಯಕ್ರಮ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಬೊಂದಿಲ್ ಚರ್ಚ್ ಸಭಾಂಗಣದಲ್ಲಿ September 6, 2026 ಅಪರಾಹ್ನ 3:30 ಶಿಕ್ಷಕರ ದಿನಾಚರಣೆ ಹಾಗೂ ದಿವಂಗತ ಬಿಷಪ್ ಬ್ರೆಜಿಲ್ ಸಲ್ವಾದೋರ್ ಡಿಸೋಜಾ ಅವರ 30ನೇ ಸಂಸ್ಮರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿ ಜೆಸ್ಸಿ ಕುಟೀನಾ ಅವರು ಪ್ರಧಾನ ಭಾಷಣಕಾರರಾಗಿ ಭಾಗವಹಿಸ್ತಾರೆ. ಕೊಂಕಣಿಯ ಖ್ಯಾತ ಸಾಹಿತಿ ಕೋಶ ರಚನೆಕಾರ ಸ್ಟೀವನ್ ಕ್ವಾರ್ಟರ್ಸ್ ಅವರು ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಮಂಗಳೂರಿನ ಫಳ್ಳಿನಲ್ಲಿರುವಂತಹ ಬ್ಲಿಂಕಿಟ್ ಕಚೇರಿ ಈಗ ಬಂದ್ ಮಾಡಿದ್ದಾರೆ. ಇದಕ್ಕೆ ಸೀಲ್ ಹಾಕಲಾಗಿದೆ. ಮಂಗಳೂರಿನ ಫಳ್ಳಿನಲ್ಲಿ ಬ್ಲಿಂಕ್ ಇಟ್ ಮಳಿಗೆಗೆ ಆರೋಗ್ಯ ಇಲಾಖೆ ದಾಳಿ ನಡೆಸಿ ಕೊಳೆತ ಮೊಟ್ಟೆ ಪತ್ತೆಯಾಗಿತ್ತು. ಇದರಲ್ಲಿ ಹುಳುಗಳಿದ್ದವು. ಹೀಗಾಗಿ ಆರೋಗ್ಯ ಸಚಿವರಿಗೆ ಗ್ರಾಹಕರೊಬ್ಬರು ಬ್ಲಿಂಕ್ ಇಟ್ ಲೈನ್ ಪ್ಲಾಟ್ಫಾರ್ಮ್ನಿಂದ ಖರೀದಿಸಿದ ಮೊಟ್ಟೆಯಲ್ಲಿ ಹುಳ ಇರುವ ಬಗ್ಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ರಾತ್ರಿ ಆರೋಗ್ಯ ಇಲಾಖೆ ತಂಡ ಫಳ್ಳಿನಲ್ಲಿರುವ ಫಳ್ಳಿನ ಸ್ಕ್ವೇರ್ ಕಟ್ಟಡದಲ್ಲಿ ಕಾರ್ಯಚರಿಸುವ ಬ್ಲಿಂಕ್ ಇಟ್ ಆನ್ಲೈನ್ ಮಾರಾಟ ಸಂಸ್ಥೆಯ ಮೇಲೆ ದಾಳಿ ನಡೆಸಿದೆ ಮತ್ತು ಇದು ಸತ್ಯವಾಗಿದೆ. ಇಲ್ಲಿ ಒಂದು ಕೊಳೆತ ಮೊಟ್ಟೆ ಪತ್ತೆಯಾಗಿದೆ. ಈ ವೇಳೆ ಮೊಟ್ಟೆ ಇರುವ ಪ್ಯಾಕೆಟನ್ನು ಪತ್ತೆ ಹಚ್ಚಲಾಗಿದೆ. ತಕ್ಷಣವೇ ತೆರವುಗೊಳಿಸಿ ಸೂಚಿಸಿದ ಆಹಾರ ಸಾಮಗ್ರಿ ಸಂಗ್ರಹಗಳನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸುವ ಉದ್ದೇಶ ಮಳಿಗೆಯ ಸಂಗ್ರಹಣಾ ಕೋಣೆ ತಾತ್ಕಾಲಿಕವಾಗಿ ಮುಚ್ಚಿಸಿ ಈಗ ಸೀಲ್ ಮಾಡಲು ನಿರ್ಧರಿಸಲಾಗಿದೆ. ಸ್ಥಳೀಯ ಸಂಸ್ಥೆಗೆ ನೋಟಿಸ್ ನೀಡಲಾಗಿದೆ ಮತ್ತು ಸಮಜಾಯಿಸಿ ನೀಡಲು ತಿಳಿಸಲಾಗಿದೆ ಎಂದು ಕೂಡ ವರದಿ ಹೇಳಿದೆ. ಸೊ ಆರೋಗ್ಯ ಇಲಾಖೆ ಈ ರೀತಿಯಲ್ಲಿ ಇಲ್ಲಿಯೊಂದು ದಾಳಿ ನಡೆಸಿದೆ ಎಂದು ವರದಿ ಹೇಳಬಹುದು. ಅದೇ ರೀತಿ ಮದುವೆ ಮನೆ ಮೇಲಿನ ದಾಳಿಗೆ ನಾಲ್ವರು ಬಲಿ. ಅಮೆರಿಕಕ್ಕೆ ಇರಾನ್ ಕಠಿಣ ಎಚ್ಚರಿಕೆಯನ್ನು ನೀಡಿದೆ ಎಂದು ವರದಿ ಹೇಳಿದೆ. ಒಂದಿನಿಂದ ಪ್ರಸರಿಸಿಕೊಂಡಂತಹ ಒಂದು ಸುದ್ದಿಯಲ್ಲಿ ಮದುವೆ ಮನೆ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಅಮೆರಿಕದ ದಾಳಿ ಇದಾಗಿತ್ತು. 50 ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಚಿನ್ನದ ಧರಣಿ ಮತ್ತೆ ಕುಸಿತ ಹೋಗ್ತಾ ಇದೆ. ನಿನ್ನೆ 305 ರೂಪಾಯಷ್ಟು ಪ್ರತಿ ಗ್ರಾಮ್ಗೆ ಇಳಿಕೆ ಕಂಡಿದೆ. 14,240 ರೂಪಾಯಿ. ಬೆಳೆದಾರಣೆ 240,600 ರೂಪಾಯಿ. 5,600 ರೂಪಾಯಿ ಇಳಿಕೆಯಾಗಿದೆ. ಮಲ್ಲಿಗೆ ಒಟ್ಟಿಗೆ 730, ಜಾಜಿ ಒಟ್ಟಿಗೆ 180. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಇವತ್ತಿನ ಪತ್ರಿಕೆಯಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ಇಂದು ಕೃಷ್ಣನಗರಿಯಲ್ಲಿ ಅಷ್ಟಮಿ ವೈಭವ. ಇಂದು ಕೃಷ್ಣಾಷ್ಟಮಿ, ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು. ಮತ್ತು ನಾಳೆ ಇಲ್ಲಿ ಕೃಷ್ಣನಗರಿಯಲ್ಲಿ ಲೀಲೋತ್ಸವ ನಡೆಯಲಿದೆ. ದಕ್ಷಿಣ ಕನ್ನಡದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮದ ಉತ್ಸವ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶುಕ್ರವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುವುದು ಎಂದು ವರದಿ ಹೇಳಿದೆ. ನಾಳೆ ಮತ್ತೆ ವಂದೇ ಭಾರತ್ ಪರೀಕ್ಷಾ ಸಂಚಾರ. ರೈಲ್ವೆ ಮಂಡಳಿಯ ಸೂಚನೆ ಮೇರೆಗೆ 16 ಬೋಗಿಗಳ ವಂದೇ ಭಾರತ್ ರೈಲಿನ ಪ್ರಯೋಗ ಸಂಚಾರವನ್ನು ಸೆಪ್ಟೆಂಬರ್ 5 ಹಮ್ಮಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ವೇಳಾಪಟ್ಟಿಯ ಪರಿಶೀಲನೆಗಾಗಿ ಈ ರೈಲು ಯಶವಂತಪುರದಿಂದ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣವರೆಗೆ ಸಂಚರಿಸಲಿದೆ ಎಂದು ವರದಿ ಹೇಳಿದೆ. ರೈಲು ಬೆಳಗ್ಗೆ 6:05 ಯಶವಂತಪುರದಿಂದ ಹೊರಟು ಹಾಸನ ಸುಬ್ರಹ್ಮಣ್ಯ ಪಡೆಯಲು ಮೂಲಕ ಮಂಗಳೂರು ಸೆಂಟ್ರಲ್ ನಿಲ್ದಾಣಕ್ಕೆ 2:25 ತಲುಪುವುದು. 3 ಸೆಂಟ್ರಲ್ನಿಂದ ಹೊರಟು ರಾತ್ರಿ 11 ಯಶವಂತಪುರ ತಲುಪಲಿದೆ. ಈ ಮೊದಲು 12 ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಘಾಟಿ ಪ್ರದೇಶದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಪರೀಕ್ಷಾ ಸಂಚಾರ ನಡೆಸಿತ್ತು ಎಂದು ಕೂಡ ಇಲ್ಲಿ ನಾವು ನೋಡಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ಗುರುವಾರ ಮಳೆಯಾಗಿದೆ ಮತ್ತು ಇತರೆಡೆ ಕೆಲವು ಕಡೆ ಸಾಧಾರಣ ಮಳೆ ಬಂದಿದೆ. ಉಡುಪಿಯಲ್ಲಿ ಬಿಸಿಲಿನ ವಾತಾವರಣವಿತ್ತು ಎಂದು ವರದಿ ಹೇಳಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕಥಾಸ್ಪರ್ಧೆಗೆ ಆಹ್ವಾನ, ಇದು ಉದಯವಾಣಿ ಪತ್ರಿಕೆಯ ಪ್ರಕಟಣೆಯಾಗಿದೆ. ಇಲ್ಲಿ ಬಹುಮಾನದ ಮೊತ್ತ ಕೂಡ 7,500 ಮತ್ತು 2,500 ತಲಾ 1,300 ಸಮಾಧಾನಕರ ಬಹುಮಾನ ಇದೆ. ಕಳೆದ 4-5 ದಶಕಗಳ ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿರುವ ವಿಶಿಷ್ಟವಾಗಿ ಮೂಡಿಬರುತ್ತಿರುವ ದೀಪಾವಳಿ ವಿಶೇಷಾಂಕ ಕೂಡ ಈ ಬಾರಿ ಬರೋದ್ರಿಂದ ಇಲ್ಲಿ ಒಂದು ಕಥೆಯನ್ನು ರಚಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಡೀಸೆಲ್ ಕದಿಯುತ್ತಿದ್ದ ಇಬ್ಬರ ಬಂಧನ ಎಂದಿದೆ ಇನ್ನೊಂದು ಸುದ್ದಿ. ಉಪ್ಪಿನಂಗಡಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೌಕ್ರಾಡಿ ಗ್ರಾಮದ ಆಲಂಪಾಡಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಬೊಲೆರೋ ಪಿಕಪ್ ವಾಹನದಲ್ಲಿ ಬಂದು ಹೆದ್ದಾರಿ ಬದಿ ನಿಲ್ಲಿಸಲಾದ ಟ್ಯಾಂಕರ್ನಿಂದ ಡೀಸೆಲ್ ಕದಿಯುತ್ತಿದ್ದ ತಂಡ ಕೃತ್ಯ ನಡೆಸಿದ ಸಂದರ್ಭದಲ್ಲಿ ಪತ್ತೆ ಹಚ್ಚಿ ಇಬ್ಬರನ್ನು ದಸ್ತಗಿರಿ ಮಾಡಿದ ಘಟನೆ ವರದಿಯಾಗಿದೆ. ಅದೇ ರೀತಿ ಇಲ್ಲಿ ಸತತ ಕಳವು ಕೂಡ ಆಗ್ತಾ ಇದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಅಪಘಾತದಲ್ಲಿ ಗಂಭೀರ ಗಾಯ, 10 ಬಳಿಕ ಮಹಿಳೆ ಸಾವು. ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಸುಮಾರು 10 ಚಿಕಿತ್ಸೆ ಪಡೆದಿದ್ದ ಮಹಿಳೆಯೊಬ್ಬರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಸೆಪ್ಟೆಂಬರ್ 3 ಈ ಘಟನೆ ಮಣಿಪಾಲದಲ್ಲಿ ನಡೆದಿದೆ. ಅತ್ತೂರು ಪದವು ಗ್ರಾಮದ ಜಗದೀಶ್ ಆಚಾರ್ಯ ಅವರ ಪತ್ನಿ ಐಶ್ವರ್ಯ ಆಚಾರ್ಯ 28 ಹರಿಯದವರು ಸ್ಕೂಟರ್ನಲ್ಲಿ ಹಿಂಬದಿ ಸವಾರರಾಗಿ ಕುಳಿಸಿಕೊಂಡು ನಿತ್ಯದಿಂದ ಬೆಳ್ಮಣ್ ಕಡೆಗೆ ಮುಣಕೂರು ಮಾರ್ಗವಾಗಿ ಕಿನ್ನಿಗೋಳೆ ಕಡೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಬೆಳ್ಮಣ್ ಕಡೆಗೆ ಬರುತ್ತಿದ್ದ ಕಾರು ಸ್ಕೂಟರ್ಗೆ ಡಿಕ್ಕಿ ಹೊಡೆದಿತು. ಅಪಘಾತದಲ್ಲಿ ಜಗದೀಶ್ ಅವರ ಸೊಂಟ ಮತ್ತು ಕೈಗೆ ಗಾಯವಾಗಿದ್ದು, ಐಶ್ವರ್ಯ ಅವರ ಕುತ್ತಿಗೆ ಮತ್ತು ಬೆನ್ನೂರಿಗೆ ತೀವ್ರ ಗಾಯವಾಗಿತ್ತು. ಇಬ್ಬರು ಮಣಿಪಾಲ KMC ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಸುಮಾರು 1.5 ಚಿಕಿತ್ಸೆ ಬಳಿಕ ಅವರನ್ನು ಮನೆಗೆ ಕರೆತರಲಾಗಿತ್ತು. ಬೆಡ್ ರಿಡನ್ ಆಗಿದ್ದ ಅವರಿಗೆ 27 ಅಪಘಾತದ ನೋವು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಮತ್ತೆ KMC ಆಸ್ಪತ್ರೆ ದಾಖಲಿಸಲಾಗಿದ್ದು, ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಬೆದರಿಸಿ ಸುಲಿಗೆಗೆ ಯತ್ನ, ಆರೋಪ 3 ಬಂಧನ. ಮನೆಯ ಅಂಗಳದಲ್ಲಿ ಅಕ್ಕಿ ಚೀಲಗಳನ್ನು ಇಟ್ಟಿರುವುದಾಗಿ ಆರೋಪಿಸಿ ಅವೇಚ್ಯ ಶಬ್ದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಟಾ ಪೊಲೀಸರು 3 ಬಂಧಿಸಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ನಕಲಿ ದಾಖಲೆ ಸೃಷ್ಟಿಸಿ 13.51 ಲಕ್ಷ ರೂಪಾಯಿ ವಂಚನೆ, NITK ಸಹಾಯಕ NCC ಅಧಿಕಾರಿಗಳ ವಿರುದ್ಧ ಪ್ರಕರಣ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪ್ರಕಟಣೆಯಲ್ಲಿ ಪಡಿಲ್ ಮಳೆ ನೀರಿಗೆ ಕೊರೆದು ಹೋದ ರಸ್ತೆ ಎಂದಿದೆ ವರದಿ. ನಗರದ ಪಡಿಲ್ ರಸ್ತೆಯ ಹೆದ್ದಾರಿಯ 73 ರೈಲ್ವೆ ಅಂಡರ್ಪಾಸ್ ಸಮೀಪದ ಮಳೆ ನೀರು ಹರಿಯುವ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಯಲ್ಲಿ ನೀರು ಹರಿಯುತ್ತಾ ಇದೆ. ಪರಿಣಾಮ ರಸ್ತೆ ಬದಿಯ ಡಾಮಾರು ಕೊರೆದು ಹೋಗುತ್ತಿದ್ದು ಪಾದಚಾರಿಗಳು ರಸ್ತೆಯಲ್ಲಿ ನಡೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವರದಿ ಹೇಳಿದೆ. ನಾಳೆ ಮಂಗಳೂರು ದಕ್ಷಿಣ ವಲಯ ಶಿಕ್ಷಕರ ದಿನಾಚರಣೆ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಮಾನತು ಎಂದಿದೆ ಇವತ್ತಿನ ಪತ್ರಿಕೆಯ ಪ್ರಮುಖ ವರದಿ. ಕೆಪಿಸಿಸಿ ನೇಮಕಾತಿ ಹಗರಣದ ಆರೋಪ ಎದುರಿಸಿರುವ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಅಮಾನತು ಮಾಡಲಾಗಿದೆ. ಹಗರಣ ಸಂಬಂಧ ಸಿಐಡಿ ಕಸ್ಟಡಿಯಲ್ಲಿರುವ ಐಎಎಸ್ ಅಧಿಕಾರಿಯನ್ನು ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಹಗರಣ ಬೆಳಕಿಗೆ ಬರುತ್ತಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದರು. ಬಳಿಕ ಅವರನ್ನು ಸಿಐಡಿ ಅಧಿಕಾರಿಗಳು ಬಂಧಿಸಿದ ನಂತರ ಅಧಿಕಾರಿಯನ್ನು ಸಿಐಡಿ ಕಸ್ಟಡಿ ಕೋರ್ಟ್ಗೆ ನೀಡಲಾಗಿತ್ತು. ಪ್ರಕರಣ ಸಂಬಂಧ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೂ ಸಿಐಡಿ ನೋಟಿಸ್ ನೀಡಿದೆ, ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ನಿಮ್ಮ ಮಾನವೀಯ ನೆರವು ದಾನ ಬೇಡ, ಸೂಕ್ತ ಪರಿಹಾರ ನೀಡಿ, ನೇಪಾಳ ಆಗ್ರಹ ಎಂದಿದೆ ಇನ್ನೊಂದು ಸುದ್ದಿ. ಹೆಚ್ಚಿನವರು ಮಾನವೀಯತೆಯಿಂದ ಒಂದು ಪರಿಹಾರ ನೀಡದೆ ಕೆಲವೊಂದು ವಿಚಾರಗಳು ಹೇಳ್ತಾ ಇದ್ದಾರೆ. ನೇಪಾಳದಲ್ಲಿ ಉಂಟಾದ ಭೀಕರ ಪ್ರವಾಹಕ್ಕೆ ಇದುವರೆಗೆ 1127 ಮಂದಿ ಮೃತಪಟ್ಟಿದೆ. ಆದರೆ ನಮಗೆ ನೀವು ನೀಡುವ ಮಾನವೀಯ ನೆರವು ಮತ್ತು ದಾನ ಬೇಡ, ನಮ್ಮ ದೇಶಕ್ಕಾಗಿ ಭಾರಿ ವಿನಾಶಕ್ಕೆ ಸೂಕ್ತ ಪರಿಹಾರ ನೀಡಿ ಎಂದು ನೇಪಾಳ ಸರ್ಕಾರ ಭಾರತ ಮತ್ತು ಚೀನಾ ಹಾಗೂ ಅಮೆರಿಕ ದೇಶಗಳಿಗೆ ಆಗ್ರಹಿಸಿದೆ. ಕಾರ್ಬನ್ ಹೊರಸೂಸುವಿಕೆಯಲ್ಲಿ ನೇಪಾಳದ ಪಾತ್ರ ತೀರಾ ನಗಣ್ಯ. ಆದರೆ ಭಾರತ, ಚೀನಾ, ಅಮೆರಿಕದ ದೊಡ್ಡ ಕೈಗಾರಿಕಾ ದೇಶಗಳು ಮಾಡುವ ಮಾಲಿನ್ಯದಿಂದಾಗಿ ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿ ಉಷ್ಣಾಂಶ ಏರಿಕೆಯಿಂದ ಹಿಮನದಿಗಳು ಕರಗಿ ಈ ರೀತಿಯ ಭೀಕರ ಪ್ರವಾಹ ಉಂಟಾಗ್ತಿದೆ ಎಂದು ನೇಪಾಳ ಆರೋಪಿಸಿದೆ. ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತಿರುವ ಶ್ರೀಮಂತ ಮತ್ತು ಕೈಗಾರಿಕಾ ರಾಷ್ಟ್ರಗಳು, ಅದರ ಪರಿಣಾಮವನ್ನು ಅನುಭವಿಸುತ್ತಿರುವ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕ ಪರಿಹಾರವನ್ನು ನೀಡಬೇಕು ಎಂಬ ಅಂತಾರಾಷ್ಟ್ರೀಯ ಹವಾಮಾನ ಒಪ್ಪಂದವನ್ನು ನೇಪಾಳದಲ್ಲಿ ಉಲ್ಲೇಖಿಸಿದೆ. ಪ್ರವಾಹ ಬಂದಾಗ ಕೆಲವೇ ಕೆಲವು ಟನ್ ಪರಿಹಾರ ಸಾಮಗ್ರಿ ಮತ್ತು ಆಹಾರ ಧಾನ್ಯ ಕಳಿಸುವ ಶಾಶ್ವತ ಪರಿಹಾರ ಅಲ್ಲ. ನಮ್ಮ ಮೂಲಸೌಕರ್ಯ, ಹಿಮನದಿಗಳು ಮತ್ತು ಜೀವಾನಿಗೆ ಮುಖ್ಯ ಮಾಲಿನ್ಯಕರ ದೇಶಗಳೇ ನೇರ ಹೊಣೆ ಎಂದು ನಷ್ಟಭರ್ತಿ ಪಾವತಿಸಬೇಕೆಂದು ನೇಪಾಳ ಖಡಕ್ ಆಗಿ ಈ ಬಾರಿ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ ಎಂದು ನಾವು ನೋಡಬಹುದು. ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿ ವಿವಿಎಸ್ ಲಕ್ಷ್ಮಣ್ ನೇಮಕಗೊಂಡಿದ್ದಾರೆ ಎಂದು ವರದಿ ಹೇಳಿದೆ. 2026 ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ವಿವಿಎಸ್ ಲಕ್ಷ್ಮಣ್ ನೇಮಕಗೊಂಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಗೇಮ್ಸ್ ಪಂದ್ಯಾವಳಿ ನಡೆಯಲಿದೆ. ಈ ಪ್ರತಿಷ್ಠಿತ ಕ್ರೀಡಾಕೂಟಕ್ಕೆ ಭಾರತೀಯ ಕ್ರೀಡಾ ಸಚಿವಾಲಯದ ಅಧಿಕೃತ ಅನುಮೋದನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಏಷ್ಯನ್ ಗೇಮ್ಸ್ಗೆ ತೆರಳಲಿದೆ. ಭಾರತೀಯ ಹಿರಿಯ ಕ್ರಿಕೆಟ್ ತಂಡದ ನಿಯಮಿತ ಮುಖ್ಯ ಕೋಚ್ ಆಗಿರುವ ಗಂಭೀರ್ ಅವರು ಇದೇ ಅವಧಿಯಲ್ಲಿ ತಾಯ್ನಾಡಿನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ ನಿರತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಸಿಸಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾಗಿರುವ ವಿಎಸ್ ಲಕ್ಷ್ಮಣ್ ಅವರನ್ನು ಏಷ್ಯನ್ ಗೇಮ್ಸ್ನಲ್ಲಿ ಮುಖ್ಯ ಕೋಚ್ ಆಗಿ ನೇಮಿಸಿದೆ. ವಿಎಸ್ ಲಕ್ಷ್ಮಣನೊಂದಿಗೆ ಮಾಜಿ ಕ್ರಿಕೆಟರಾದ ಋಷಿಕೇಶ್ ಕಾನಿಟ್ಕರ್ ಬ್ಯಾಟಿಂಗ್ ಕೋಚ್, ಸುನಿಲ್ ಜೋಶಿ ಬೌಲಿಂಗ್ ಕೋಚ್ ಅನ್ನು ಕೂಡ ಸಹಾಯಕ ಸಿಬ್ಬಂದಿಯಾಗಿ ನೇಮಕ ಮಾಡಲಾಗಿದೆ ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ ಎಂದು ಸುದ್ದಿ ಹೇಳಿದೆ. ಸೊ ಕೇಳುಗರೆ, ಇದು ಇಷ್ಟು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
0: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಸೆಪ್ಟೆಂಬರ್ 4, ಮೂಡಿ ಬರುವ ಕಾರ್ಯಕ್ರಮಗಳು. ಕೆಲವು ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಪಕೋಡ ಮತ್ತು ಮಸಾಲ ಛಾಯ, ಈ ಕುರಿತು ಮಾಹಿತಿ 8:15. 8:30 ಕೊಂಕಣಿ ಕಾರ್ಯಕ್ರಮ ನಾಟಕ ಮದರ್ ತೆರೇಸಾ ಮೊದಲ ಕಂತು. 9:00 ಕೃಷ್ಣನ ಕುರಿತಾದ ಭಕ್ತಿಗೀತೆಗಳು. 9:00 ಗಜಲ್ ಹಾಡುಗಳು. 9:30 ಕೃಷ್ಣನ ಕುರಿತಾದ ಭಕ್ತಿಗೀತೆಗಳು. 10:00 ಹಲೋ ಡಾಕ್ಟರ್ KMC ಸಹಯೋಗದೊಂದಿಗೆ ಮೂಡಿ ಬರಲಿದೆ ವಿಶೇಷ ಕಾರ್ಯಕ್ರಮ. ಇಂದು ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು, ಈ ಕುರಿತು ಡಾಕ್ಟರ್ ಈಶ್ವರ್ ಕೀರ್ತಿ ಇವರಿಂದ ಮಾಹಿತಿ. 11:00 ಯಕ್ಷಗಾನ ಮೈಮೆದ ಬಾಲು ಶ್ರೀಕೃಷ್ಣೆ ಕಂತು 4 ತುಳು ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಕಾರ್ಯಕ್ರಮ 11:30. ತುಳು ಹಾಡುಗಳು 12:00. 12:30 ಬಾವಲಾರಿ. 1:00 ಜನಪದ ಹಾಡುಗಳು. 3:00 ಒಲವಿನ ಹಾಡು ನೇರ ಪ್ರಸಾರ ಇರಲ್ಲ, ಆ ಬದಲಾಗಿ ಅಷ್ಟಮಿಯ ಸ್ಪೆಷಲ್ ಹಾಡುಗಳನ್ನು ನಾವು ಕೇಳಲಿದ್ದೇವೆ. ಈ ಹಾಡುಗಳು ಕನ್ನಡ, ತುಳು ಮತ್ತು ಹಿಂದಿ ಭಾಷೆಯಲ್ಲಿ ಮೂಡಿಬರಲಿವೆ. 4:00 ಮಾರ್ಗದರ್ಶಿ, 6:00 ರೀ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10:00 ಮೂಡಿ ಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು, KMC ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹನಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ 2 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದ್ರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿಯಾಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚಾ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್, ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು, ಖಾರ, ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡಬಹುದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು KMC ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಚರ್ಚಿಸುವ ವಿಷಯ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 07.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ದುಂಬಗ ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟಿನ ಕೆಲವೊಂಚಿ ತುಳು ಭಕ್ತಿ ಪದಲಿನ ಕೇನೊಂದು ಬರ್ಕಾ.

ಈತನೇಟ ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟಿನ ಕೆಲವೊಂಚಿ ತುಳು ಭಕ್ತಿ ಪದನ ಕೇನೊಂದು ಬತ್ತರೆ. ಇಡೆಗೆ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲೆ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಹೆಲೋ, ಹಾಯ್, ನಮಸ್ಕಾರ. ಕೇಳುಗರೇ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಸೊ ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಪ್ರತಿ ಶುಕ್ರವಾರ ನಮ್ಮ ಜೊತೆಗೆ ಒಂದಿಷ್ಟು ತಜ್ಞ ವೈದ್ಯರು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಿರ್ತಾರೆ. ಸೊ ಹಾಗೆಯೇ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥದ್ದು. ಸೊ ಹಾಗೆಯೇ ಒಂದಿಷ್ಟು ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಕೇಳಿಕೊಂಡು ಸೊ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದು, ಈ ರೀತಿಯ ಕಾರ್ಯಕ್ರಮವು ಕೂಡ ನಾವು ನಿರಂತರವಾಗಿ ಶುಕ್ರವಾರದಂದು ನಾವು ಮಾಡ್ತಾ ಇರ್ತೀವಿ. ಕಳೆದ ವಾರವೂ ಕೂಡ ನಾವು ಯುವಜನರಲ್ಲಿ ಹೆಚ್ಚುತ್ತಿರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೆವು. ಸೊ ಇವತ್ತು ಯುವಕರಲ್ಲಿ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಲಿಕ್ಕಿದ್ದೀವಿ. ಸೊ ಬಹುಶಃ ಈ ಬೆನ್ನು ನೋವು ಅಂತ ಬಂದಾಗ ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ವಯಸ್ಸಾದವರಿಗೆ ಮಾತ್ರ ಈ ಬೆನ್ನು ನೋವು ಬರುವಂಥದ್ದು, ಡಿಸ್ಕ್ ಪ್ರಾಬ್ಲಮ್ ಬರುವಂಥದ್ದು ಅಂತ ಕೂಡ ನಾವು ಅಂದ್ಕೊಂಡಿದ್ದೆವು. ಆದರೆ ಇತ್ತೀಚೆಗೆ ನಾವು ನೋಡಲಿಕ್ಕೆ ಹೋದರೆ ಯುವಕರಲ್ಲಿಯೂ ಕೂಡ ಇದು ಅತಿ ಹೆಚ್ಚಾಗಿ ವೇಗವಾಗಿ ಕಾಣಿಸ್ಕೊಳ್ತಾ ಇರತಕ್ಕಂತಹ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು, ಬದಲಾದ ಜೀವನ ಶೈಲಿ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕಾರಣಗಳು ಅಂತೂ ಕೂಡ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಆ ರೀತಿಯ ಯಾವ ರೀತಿಯ ಕಾರಣಗಳಿದೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು, ಸೊ ಹಾಗೆಯೇ ಯಾವ ವೈದ್ಯರನ್ನು ನಾವು ಇದಕ್ಕೆ ಸಂಪರ್ಕಿಸಬೇಕಾಗುತ್ತೆ, ಇದು ಎಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ KMC ಆಸ್ಪತ್ರೆಯ ಬೆನ್ನೂರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆಯೇ ಪ್ರಸಿದ್ಧ ತಜ್ಞ ವೈದ್ಯರು ಕೂಡ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಕಳೆದ ಬಾರಿಯೂ ಕೂಡ ಒಂದು ಸಮಯದಲ್ಲಿ ನಮ್ಮ ಜೊತೆಗೆ ಈಶ್ವರ್ ಕೀರ್ತಿ ಇದೆ ಡಾಕ್ಟರ್, ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿಕ್ಕಿಂತ ನಮ್ಮ ರೇಡಿಯೋ ಸಾರಂಗಕ್ಕೆ ಕೂಡ ಬಂದಿದ್ದರು. ಸೊ ಅದು ಅಲ್ಲದೆ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು 15 ವರ್ಷಗಳ ಕಾಲ ಅನುಭವವನ್ನು ಕೂಡ ಹೊಂದಿದ್ದಾರೆ. ಅಂದರೆ ಸ್ಪೈನ್ ಡಿಫಾರ್ಮಿಟಿ ಆಗಿರ್ಬೋದು, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಆಗಿರ್ಬೋದು, ಮಿನಿಮಲಿ ಇನ್ವೆಸಿವ್ ಚಿಕಿತ್ಸೆಯಲ್ಲಿಯೂ ಕೂಡ ಅಪಾರ ಪರಿಣತಿ ಹೊಂದಿರತಕ್ಕಂತಹ ಒಬ್ಬರು ಕೂಡ ಡಾಕ್ಟರ್ ಆಗಿರುವಂಥವರು. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ,
0: ಹೇಗಿದ್ದೀರಿ ಡಾಕ್ಟರ್? ಎಸ್, ಓಕೆ. ಕಳೆದ ಬಾರಿ ಕೂಡ ಒಮ್ಮೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಲಿಕ್ಕಿಂತ ಕೂಡ ಬಂದಿದ್ದೀರಿ. ಆ ಸಮಯದಲ್ಲೂ ಕೂಡ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಕೂಡ ತಾವು ಮಾಡಿದ್ರಿ. ಸೊ ಒಂದು ಕಡೆ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ನಮ್ಮ ಸಾರ್ವಜನಿಕರಿಗೆ, ಜನರಿಗೆ ಒಂದಿಷ್ಟು ಇದರ ಬಗ್ಗೆ ಮಾಹಿತಿನ ತಿಳಿಸಲೇಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಇವತ್ತು ಕೂಡ ಪ್ರೀತಿ ಇಟ್ಟು ಬಂದಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ನಾನು ನಿಮ್ಮ ಹತ್ರ ಮೊದಲನೇದಾಗಿ ಕೇಳುವಂಥದ್ದು, ಇಲ್ಲಿ ನೀವು ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದೀರಿ. ಈ ಸ್ಪೈನ್ ಸರ್ಜರಿ ಅಂತ ಕೇಳುವುದು ನಾವು ಇತ್ತೀಚೆಗೆ ಅಷ್ಟೇ. ಸೊ ಇದು ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಬಹುದಾ, ಹೇಗೆ?
1: ನಮಸ್ತೆ. ನಾನು ಮೊದಲಿಗೆ ರೇಡಿಯೋ ಸಾಗರಂಗಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ರೇಡಿಯೋ ಸಾಗರನ ಎಲ್ಲ ಕೇಳುಗರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದೀಗ ಸ್ಪೈನ್ ಸರ್ಜರಿ ಅಂತ ಹೇಳುದು ಈಗ ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಆದ ಒಂದು ಸ್ಪೆಷಾಲಿಟಿ, ಮೇ ಬಿ ಲಾಸ್ಟ್ ಒಂದು 25-30 ಇರ್ಬೋದು. ಸೊ ಮೊದಲು ಈ ಮೇನ್ ಈ ಸ್ಪೈನ್ ಸರ್ಜರಿಗಳನ್ನು ಆರ್ಥೋಪೆಡಿಕ್ಸ್ ಅಥವಾ ನ್ಯೂರೋ ಸರ್ಜರಿ ಈ ಎರಡು ವಿಭಾಗದಲ್ಲಿ ನೋಡಿ ಅದರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈ ಸ್ಪೈನ್ ಅಂತ ಹೇಳೋದು ನಮ್ಮ ಈ ಸ್ಟ್ರಕ್ಚರ್ ಉಂಟಲ್ಲ, ಅದನ್ನ ಬೆನ್ನ ಮೂಳೆಯ ಬೆನ್ನ ಹುರಿಗಳು, ಇಂಡಿವಿಜುವಲ್ ವರ್ಟಿಬ್ರವನ್ನು ಹುರಿಗಳು ಅಂತ ಹೇಳ್ತೇವೆ. ಮತ್ತೆ ಇಡೀ ಬೆನ್ನ ಕೋಲ್ ಇರ್ತದೆ, ಅದೀ ನಮ್ಮ ತಲೆಯಿಂದ ಸ್ಕಲ್ಲನ್ನು ಮತ್ತೆ ಪೆಲ್ವಿಸ್ ಅನ್ನು ಕನೆಕ್ಟ್ ಮಾಡುವ ಒಂದು ದೊಡ್ಡ ಸ್ಟ್ರಕ್ಚರ್ ಅದು. ಸೊ ನಮ್ಮ ಇಡೀ ದೇಹಕ್ಕೆ ಆಕಾರ ಅಥವಾ ದೇಹಕ್ಕೆ ಚಲನೆ ಅದೆಲ್ಲ ಬರುದು ಸ್ಪೈನಲ್ ಕಾಲಮ್ ಇಂದ. ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆದ ಒಂದು ಸ್ಟ್ರಕ್ಚರಿಗೆ ಒಂದು ಸಪರೇಟ್ ಸ್ಪೆಷಾಲಿಟಿಯ ಅಗತ್ಯ ಇತ್ತು. ಯಾಕಂತೇಳಿ ಹೇಳಿದ್ರೆ ಇದು ಬಹಳ ಕ್ಲಿಷ್ಟಕರವಾದ ಒಂದು ರಚನೆ ಆಗಿರ್ತದೆ. ಈ ಸ್ಪೈನ್ ನಮ್ಮ ಬಾಡಿಗೆ ಮೂವ್ಮೆಂಟ್ ಕೊಡ್ತದೆ, ಬಾಡಿಗೆ ಸ್ಟೆಬಿಲಿಟಿ ಕೊಡ್ತದೆ, ಸ್ಟ್ರಕ್ಚರ್ ಕೊಡ್ತದೆ, ಮತ್ತೆ ಅದರ ಒಳಗಡೆಯಿಂದ ಮೆದುಳ ಬಳ್ಳಿ ಹೋಗ್ತದೆ, ಸುಷಮ್ನ ನಾಳ ಅಂತ ಹೇಳ್ತೇವೆ, ಹಾಗೆ ಮೆದುಳ ಬಳ್ಳಿ ಅದು ಬ್ರೈನಿನ ಎಕ್ಸ್ಟೆನ್ಷನ್. ಅದಾಗಿ ಬಂದು ಈ ಮೆದುಳ ಬಳ್ಳಿ, ಅದ್ ಮೆದುಳ ಬಳ್ಳಿಯಿಂದ ನರಗಳು ಹೊರಗಡೆ ಬರುವಂತದ್ದು. ಸೊ ಈ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಸ್ಪೆಷಾಲಿಟಿ ಬೇಕಿತ್ತು. ಇದರಿಂದಾಗಿ ಆಗುವಂತ ಒಳ್ಳೆ ರಿಸಲ್ಟ್ಗಳು ರಿಸಲ್ಟ್ ಓರಿಯೆಂಟೆಡ್ ಆಗಿ ಒಂದು ಸೂಪರ್ ಸ್ಪೆಷಾಲಿಟಿ ಆಗಿ ಇದು ಡೆವಲಪ್ ಆಗಿದೆ. ಸೊ ಈಗ ನಾವೆಲ್ಲ ಆರ್ಥೋಪೆಡಿಕ್ ಸರ್ಜರಿ ಮಾಡಿ ಈ ಸ್ಪೈನ್ ಸ್ಪೆಷಾಲಿಟಿಯನ್ನು ಸಬ್ ಸ್ಪೆಷಾಲಿಟಿ ಆಗಿ ತಗೊಂಡು ಎಕ್ಸ್ಕ್ಲೂಸಿವ್ ಆಗಿ ಸ್ಪೈನ್ ಸರ್ಜರಿ ಮಾತ್ರ ಮಾಡ್ತಾ ಇದ್ದೀವಿ
0: ಅಂತ. ಯಾಕಂದ್ರೆ ತುಂಬಾ ಮಂದಿ ಅದೊಂದು ಗೊಂದಲ ಇತ್ತು, ಎಲ್ಲರೂ ಕೂಡ ಆರ್ಥೋಪೆಡಿಕ್ಸ್ ಈ ರೀತಿಯಲ್ಲೇ ಹೋಗ್ತಾ ಇದ್ದಂಥವ್ರೆ. ಸೊ ಸ್ಪೈನ್ ಸರ್ಜರಿ ಯಾಕೆ ಅದನ್ನ ಡೆವಲಪ್ ಮಾಡಿದ್ರಿ ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಮ್ಮ ಬಾಡಿದೊಂದು ಪಿಲ್ಲರ್ ತರನೇ ಇದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಬೆನ್ನು. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಯುವಕರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಹಿಂದೆಲ್ಲ ನಾವು ವಯಸ್ಸಾದವರಲ್ಲೇ ಬೆನ್ನು ನೋವು ಅಂತ ನಾವು ಹೇಳುತ್ತಿದ್ದೆವು. ಬಟ್ ಆದರೆ ರೀಸೆಂಟ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಯೂತ್ಸ್ ಅಲ್ಲಿ ಜಾಸ್ತಿಯಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇರುವಂತದ್ದು ಏನಾಗಿರ್ಬೋದು ಇದಕ್ಕೆ ಕಾರಣಗಳು ಅಂತ?
1: ಅದೇ ನೀವು ಸರಿಯಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ, ನಮ್ಗೆ ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಮದು ಒಂದು ಬೆನ್ನು ನೋವು ಬಂತಂತ ಹೇಳಿದ್ರೆ ಪ್ರಾಯ ಆಯ್ತು ಅಂತ ಹೇಳಿ ಲೆಕ್ಕ ಇತ್ತು. ಮಾತ್ರ ಈಗ ಹಾಗೆ ಅಲ್ಲ, ಈಗ ನಾವು ಬಹಳ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕೂಡ ಬೆನ್ನು ನೋಡ್ತೀವಿ. ಈ ಡಿಸ್ಕ್ರೋಲ್ಯಾಪ್ಸ್ ಅಲ್ಲಿ ಈವನ್ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಡಿಸ್ಕ್ರೋಲ್ಯಾಪ್ಸ್ ಆಗಿ ಬಂದಂತ ಸಿಚುವೇಶನ್ ಗಳಿದೆ. ಮೇನ್ಲಿ ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ಒಂದು ನಾವು ಬ್ರಾಡ್ಲಿ ಹೇಳುದಾದ್ರೆ ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಈಗ ನಮ್ಮ ಈಗ ತುಂಬಾ ಕಾರಣಗಳಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಂತೂ ತುಂಬಾ ಚೇಂಜ್ ಆಗಿದೆ. ನಾವು ಆಕ್ಟಿವ್ ಲೈಫ್ ಸ್ಟೈಲ್ ಇಂದ ಮೋರ್ ಸೆಡೆಂಟರಿ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದ್ದೇವೆ, ಎಸ್ಪೆಷಲಿ ಯುವಕರು. ಈ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ ಸೆಡೆಂಟರಿ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕೂತ್ಕೊಳ್ಳುವ ಕೆಲಸ ಮಾಡುವಂತ ಎಲ್ಲ ಕೆಲಸ ಇದ್ರು ಕೂತ್ಕೊಳ್ಳುವ ಕೆಲಸ ಇರ್ತದೆ, ಮತ್ತೆ ಬೆನ್ನಿಗೆ ಬೇಕಾದಂತ ಕರೆಕ್ಟ್ ಆದ ಸರಿಯಾದ ಪೋಸ್ಚರ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಎಂತಂತ ಹೇಳಿದ್ರೆ, ಟ್ರಾವೆಲಿಂಗ್ ಜಾಸ್ತಿ ಆಗ್ತಾ ಇದೆ, ತುಂಬಾ ಟ್ರಾವೆಲಿಂಗ್. ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಟೂ ವೀಲರ್ಸ್ ಅಲ್ಲಿ ಹೋಗುವಂತದ್ದು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂತದ್ದು, ಬೈಕ್ ಅಲ್ಲಿ ಇರ್ಬೋದು, ಸ್ಕೂಟರ್ ಅಲ್ಲಿ ಇರ್ಬೋದು, ಆಗಲ್ಲ ನಮ್ಮ ಪೋಸ್ಚರ್ಸ್ ತುಂಬಾ ಬ್ಯಾಡ್ ಇರ್ತದೆ. ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜಸ್ ಇಂದಾಗಿ ಈ ರೀತಿ ಜಾಸ್ತಿ ಬೆನ್ನು ನೋವು ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕಾಣ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಎಸ್, ಓಕೆ. ನೀವು ಹೇಳಿದ್ರೆ ಅದೇ ಪೋಸ್ಚರ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿರುವುದರಿಂದಲೂ ಕೂಡ ಇದು ದೊಡ್ಡ ಪ್ರಮುಖ ಕಾರಣ ಅಂತ ಹೇಳಿಕೊಂಡು. ಇವಾಗ ನಮ್ಮ ಕೇಳುಗರಲ್ಲಿ ಕೂಡ ತುಂಬ ಮಂದಿ ಟೈಲರ್ಸ್ ಇದ್ದಾರೆ, ಕೆಲವರು ಕೂತ್ಕೊಂಡೇ ಇರುವಂಥವರು ಕೂಡ ಇದ್ದಾರೆ, ಕೆಲವರು ಹುಷಾರಿಲ್ಲದವರು ಕೂಡ ಕೂತ್ಕೊಂಡೇ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಅದೇ ರೀತಿ ವೆಹಿಕಲಲ್ಲಿ ಹೋಗುವವರು ಅವ್ರ ಪೋಸ್ಚರನ್ನು ಯಾವ ರೀತಿಯಲ್ಲಿ ಭಂಗಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಂತ?
1: ನಮ್ಮ ಈ ಸ್ಪೈನ್ ಇದ್ದು ಮತ್ತೆ ಸ್ಕೆಲಿಟಲ್ನ ರಚನೆ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹ್ಯೂಮನ್ಸ್ ಅಲ್ಲಿ ಮನುಷ್ಯರಲ್ಲಿ ನಾವು ನೇರ ನಿಂತ್ಕೊಳ್ಳಿಕ್ಕೆ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ರಚನೆ ಆಗಿದೆ. ಅದಲ್ಲದೆ ಬೇಕಾದಾಗ ಅದಕ್ಕೆ ಬೇಕಾದಂತ ಚಲನೆ ಇರುವಂತದ್ದು, ಮೊಬಿಲಿಟಿ ಕೊಡ್ತದೆ. ಸೊ ನಮ್ಗೆ ಕೂತ್ಕೊಳ್ಬಹುದು, ನಿಲ್ಬಹುದು, ಬೆಂಡ್ ಮಾಡ್ಬೋದು ಯಾವುದು. ಮಾತ್ರ ಒಂದೇ ರೀತಿಯಾದ ಪೋಸ್ಚರ್ ನಾವು ತುಂಬಾ ಟೈಮ್ ಫಾಲೋ ಮಾಡಿ ಅದರಲ್ಲೇ ಇದ್ರೆ ಸ್ವಲ್ಪ ಇಂಬ್ಯಾಲೆನ್ಸಸ್ ಬರ್ತದೆ. ಸೊ ಈ ಸ್ಪೈನಲ್ ಕಾಲಮ್ ಅಲ್ಲಿ ನಮ್ಗೆ ಬೋನ್ಸ್ ಉಂಟು, ಜಾಯಿಂಟ್ಸ್ ಉಂಟು, ಮತ್ತೆ ಮಾಂಸಖಂಡಗಳುಂಟು. ಸೊ ಮಾಂಸಖಂಡಗಳು ಸ್ಪೈನಲ್ ಕಾಲಮ್ನ ಮುಂದೆ ಇರ್ತದೆ, ಹಿಂದೆ ಇರ್ತದೆ, ಸೈಡ್ಗೆ ಇರ್ತದೆ, ಮತ್ತೆ ಕೆಲವೆಲ್ಲ ಲಿಗಮೆಂಟ್ಸ್ ಅಲ್ಲಿ ಇರ್ತದೆ. ಸೊ ಈ ಸ್ಟ್ರಕ್ಚರ್ಸ್ ಅನ್ನು ನಾವು ಒಂದೇ ರೀತಿಯಲ್ಲಿ ಒಂದೇ ಭಂಗಿ ಕೊಟ್ಟರೆ ಆ ಕೆಲವು ಸ್ಟ್ರಕ್ಚರ್ಸ್ ಸ್ಟ್ರೆಚ್ ಆಗಿಯೇ ಇರ್ತದೆ. ಹಿಂದಿನ ಸ್ಟ್ರಕ್ಚರ್ಸ್ ಬ್ಯಾಕ್ ಎಲ್ಲ ಕಂಪ್ಲೀಟ್ ಸ್ಟ್ರೆಚ್ ಆಗಿರ್ತದೆ, ಮುಂದಿನ ಸ್ಟ್ರಕ್ಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಹೋಗ್ತದೆ. ಸೊ ಇದು ಲಾಂಗ್ ಟರ್ಮ್ ಆದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ದಿವಸಕ್ಕೊಂದು 8 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಅಥವಾ 8 ರಿಂದ 10 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಹಿಂದಿನ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಿರ್ತದೆ, ಫ್ರಂಟ್ ಮಸಲ್ಸ್ ಎಲ್ಲ ಕಾಂಟ್ರಾಕ್ಷನ್ ಆಗಿರ್ತದೆ. ಸೊ ಈ ಪೋಸ್ಚರ್ ಇಂದ ಈ ಇಂಬ್ಯಾಲೆನ್ಸಸ್ ಅನ್ನು ನಾವು ಸರಿ ಮಾಡಿಕೊಳ್ಬೇಕು. ಯೂಶ್ವಲಿ ನಾವು ಸರಿ ಮಾಡುದಿಲ್ಲ, ಯಾಕಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲೇ ನಮ್ಮ ದಿನದ ಕೆಲಸಗಳಲ್ಲೇ ಬಿಸಿ ಇರ್ತೇವೆ. ಸೊ ಈ ಇಂಬ್ಯಾಲೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ಪೋಸ್ಚರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಬಂದ ಎಲ್ಲ ಪೇಷಂಟ್ಸ್ ಗೆ ಹಾಗೂ ಈಗಿರುವ ಎಲ್ಲ ಇದರಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು.
0: ಎಸ್, ಓಕೆ. ಇವಾಗ ಬೆನ್ನು ನೋವು ಸಮಸ್ಯೆ ಕೆಲವರಿಗೆ ಗೊತ್ತಾಗಲ್ಲ ಈ ರೀತಿ ಅದು, ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ಳುವವರು ಕೂಡ ಇರ್ತಾರೆ. ಗ್ಯಾಸ್ಟ್ರಿಕ್ ನಿಂದ ಅದು ಏನೋ ಒಂದು ಸ್ವಲ್ಪ ಹಿಡಿದ ಅಂತ ಆಗುತ್ತೆ ಅಂತ ಕೆಲವರಿಗೆ, ಅದು ಒಂದು 2-3 ದಿನಗಳ ಕಾಲವೂ ಕೂಡ ಇರುತ್ತೆ. ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು ಅಂತ, ಇವಾಗ ಬೆನ್ನು ನೋವು ಬಂದಿದೆ ಅಂತ ಹೇಳಿಕೊಂಡು ಪೇನ್ ಎಷ್ಟು ದಿನಗಳವರೆಗೆ ಕೂಡ ಇರುತ್ತೆ ಅಂತ?
1: ಸೊ ನೀವು ಹೇಳಿದ ಹಾಗೆ ಬೆನ್ನು ನೋವು ಅಂತ ಹೇಳಿದ್ರೆ, ನಾವೀಗ ಯಾವ್ದಾದ್ರು ಪೇಷಂಟ್ ಒಬ್ರು ಬೆನ್ನು ಅಂತೇಳಿ ಬಂದ್ರೆ, ನಾವು ಫಸ್ಟ್ ಗೆ ನೋಡುದು ಈ ಬೆನ್ನು ಬೆನ್ನಿಂದ ಬರ್ತಾ ಉಂಟಾ ಅಥವಾ ಬೇರೆ ಪ್ರಾಬ್ಲಮ್ ಇಂದ ಬರ್ತಾ ಉಂಟಾ ಅಂತ ಹೇಳಿ. ಸೊ ನೀವು ಹೇಳಿದಾಗ ಬೇರೆ ಪ್ರಾಬ್ಲಮ್ ಇಂದ, ಗ್ಯಾಸ್ಟ್ರಿಕ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕರುಗಳ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಈವನ್ ಕೆಲವು ಸತಿ ಲಂಗ್ಸಿನ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿ ಕೂಡ ಅಪ್ಪರ್ ಬೆನ್ ನೋವು ಬರ್ತದೆ. ಕಾರ್ಡಿಯಾಕ್ ಪ್ರಾಬ್ಲಮ್ ಅಲ್ಲಿ ಕುತ್ತಿಗೆಯಿಂದ ಕೈಗೆ ಬರುವಂತಹ ನೋವುಗಳು ಇರ್ತದೆ. ಸೊ ಎಕ್ಸ್ಟ್ರಾ ಸ್ಪೈನಲ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ನಮಗೆ ಪೇಷಂಟ್ಸ್ ನ ಪ್ರೆಸೆಂಟೇಷನ್ ಅಲ್ಲಿ ಮತ್ತೆ ಅವರ ಎಲ್ಲ ಕಂಪ್ಲೇಂಟ್ ಡೀಟೇಲ್ ಹಿಸ್ಟ್ರಿ ತೆಗೆದಾಗ ಇದು ಬೆನ್ನ ಒಳಗಡೆಯಿಂದ ಬರ್ತಾ ಉಂಟಾ ಹೊರಗಡೆಯಿಂದ ಬರ್ತಾ ಉಂಟ ಅಂತೇಳಿ ನಮ್ಗೆ ಅದರದೊಂದು ರಫ್ ಐಡಿಯಾ ಸಿಗ್ತದೆ. ಮತ್ತೆ ಬೆನ್ನ ರಚನೆಯಲ್ಲಿ ನೋವು ಎಲುಬಿಂದ ಬರ್ಬೋದು, ಮಾಂಸಖಂಡದಿಂದ ಬರ್ಬೋದು, ನರದಿಂದ ಬರ್ಬೋದು, ಡಿಸ್ಕಿನ ಪ್ರಾಬ್ಲಮ್ ಇಂದಾಗಿ ಬರ್ಬೋದು, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇಂದ ಬರ್ಬೋದು. ಸೊ ಈ ಇಂಡಿವಿಜುವಲ್ ಬೋನಿಂದ ಬರುವಂತ ನೋವುಗಳು, ಮಾಂಸಖಂಡದ ನೋವುಗಳು ಮತ್ತೆ ನರದಿಂದ ಬರುವಗಳೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ಪ್ಯಾಟರ್ನ್ಗಳಿದೆ. ಸೊ ಒಬ್ರು ಈಗ ಪೇಷಂಟ್ಸ್ ಬಂದು ನಮ್ಗೆ ಇಂಥ ಬೆನ್ನು ನೋವು ಉಂಟು ಅಂತೇಳಿ ನಾವು ಅದು ಯಾವ ಪ್ಯಾಟರ್ನ್ ಅಲ್ಲಿ ಇದನ್ನು ಬರ್ತಾ ಉಂಟು ಅಂತದನ್ನು ನಾವು ಕ್ಲಾಸಿಫೈ ಮಾಡ್ತೇವೆ. ಅದನ್ನು ನೋಡಿ ಮೋಸ್ಟ್ ಪ್ರಾಬಬಲಿ ಇದು ನಿಮ್ಗೆ ನರದಿಂದ ಬರ್ತದೆ ಅಥವಾ ಡಿಸ್ಕಿಂದ ಪ್ರಾಬ್ಲಮ್ ಬರ್ತದೆ ಅಂತ ಹೇಳುದನ್ನು ನಮ್ಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಸೊ ಆ ರೀತಿ ಕ್ಲಿನಿಕಲ್ಲಿ ಅವರ ಸಿಂಪ್ಟಮ್ಸ್ ಅಲ್ಲಿ ನಾವು ಅದನ್ನು ಕ್ಯಾಟಗರೈಸ್ ಮಾಡಿ ಮತ್ತೆ ನಾವು ಕೆಲವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ಸೊ ಬೆನ್ನ ಮೂಳೆಯ ರಚನೆ ಹೇಗಾಗಿದೆ, ಅದರ ಮೂಮೆಂಟ್ ಹೇಗೆ ಉಂಟು ಅಂದ್ರೆ ಪೇಷಂಟ್ ಅನ್ನು ನಡೆಸಿ ಮತ್ತೆ ಅವರ ನರಗಳ ಕಾಲ ಬಲದ್ದು ಅಥವಾ ಕೈದ್ದು ಬಲದ್ದು ಅಲ್ಲ ಶಕ್ತಿಗಳನ್ನು ಪರೀಕ್ಷೆ ಮಾಡಿ ಸ್ಪರ್ಶಜ್ಞಾನದ ಪರೀಕ್ಷೆ ಎಲ್ಲ ಮಾಡ್ತೇವೆ. ಆಗ ನಮ್ಗೆ ಇನ್ ಡಿಟೇಲ್ ಆಗಿ ಇದೇ ಜಾಗದಿಂದಾಗಿ ಇಂಥ ಪ್ರಾಬ್ಲಮ್ ಬರ್ತಾ ಉಂಟು ಅಂತೇಳಿ ಆಲ್ಮೋಸ್ಟ್ ರಫ್ ಆಗಿ ಇದು ಹೇಳಲಿಕ್ಕೆ ಆಗ್ತದೆ.
0: ಓಕೆ, ಇವಾಗ ಬೆನ್ನು ನೋವಿ ಏನು ಲೋವರ್ ಬ್ಯಾಕ್ ಪೇನ್ ಏನಂತ ಬರುತ್ತೋ, ಸೊ ಅದು ಎಲ್ಲವೂ ಕೂಡ ಡಿಸ್ಕ್ ಅಂತ ಡಿಸ್ಕ್ ಪ್ರಾಬ್ಲಮ್ ಅಂತ ಕೆಲವರು ಕೂಡ ಅಂದ್ಕೊಳ್ತಾರೆ, ತಪ್ಪಾಗಿ ಅಂದ್ಕೊಳ್ಳುವಂಥವರು ತುಂಬ ಬಂದಿರ್ತಾರೆ. ಸೊ ಅದು ನಿಜ ಹೇಗೆ?
1: ಸೊ ಬೆನ್ನು ನೋವು ಬಂತಂತೇಳಿದ್ರೆ ಅದು ಡಿಸ್ಕ್ ಪ್ರಾಬ್ಲಮ್ 100% ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಹೆಚ್ಚಾಗಿ ಡಿಸ್ಕ್ ಪ್ರಾಬ್ಲಮ್ ಇರ್ತದೆ, ಬಟ್ ಡಿಸ್ಕಿನಲ್ಲದೆ ಬೇರೆ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತದೆ. ಎಸ್ಪೆಷಲಿ ಈ ಯಂಗರ್ ಜನರೇಷನ್ ಅಲ್ಲಿ ಯುವಕರಲ್ಲೆಲ್ಲ ಬೆನ್ನು ನೋವು ಜಾಸ್ತಿ ಬರುವಂತದ್ದು ಮಾಂಸಖಂಡಗಳಿಂದಾಗಿ ಮತ್ತೆ ಅದರ ಜಾಯಿಂಟ್ಸ್ ಇಂದಾಗಿ. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ, ಮೆಕ್ಯಾನಿಕಲ್ ಈ ಮಾಂಸಖಂಡಗಳಲ್ಲಿ ಇಂಬ್ಯಾಲೆನ್ಸಸ್ ಇರ್ತದೆ, ಅದರಿಂದಾಗಿ ಆಗಾಗ ಬ್ಯಾಕ್ ಪೇನ್ ಬರ್ತಾ ಇರ್ತದೆ. ಸೊ ಈ ಇಂಬ್ಯಾಲೆನ್ಸ್ ಇದ್ದ ಮಾಂಸಖಂಡಗಳನ್ನು ಜಸ್ಟ್ ಅದನ್ನು ನಾವು ರೀಬ್ಯಾಲೆನ್ಸಿಂಗ್ ಮಾಡಿದ್ರೆ, ಅದನ್ನು ಕರೆಕ್ಟ್ ಮಾಡಿದ್ರೆ ಸ್ಟ್ರೆಚ್ ಆದಂತ ಮಾಂಸಗಳು ಅದನ್ನು ಅದೆಲ್ಲ ಸರಿ ಆಗ್ತದೆ. ಅದಲ್ಲದೆ ಕೆಲವರಿಗೆ ಡಿಸ್ಕಿಂದ ಕೂಡ ಬರುವಂತದ್ದಿದೆ. ಸೊ ಡಿಸ್ಕಿನ ಪೇನ್ ಹೆಚ್ಚಾಗಿ ಎರಡು ರೀತಿಯಾದ ಪ್ರೆಸೆಂಟೇಷನ್ ಇರ್ತದೆ. ಒಂದು ಬೆನ್ನು ಅದು ಸ್ವಲ್ಪ ಸಿವಿಯರ್ ಇರ್ತದೆ, ಮತ್ತೆ ಒಂದು ಸೈಡಿನ ಬ್ಯಾಕ್ ಅಲ್ಲಿ ಲೋಬರ್ ಕೆಳಗಿನ ಬೆನ್ನು, ಕೆಲವರು ಜನ ಸೊಂಟ ಅಂತ ಹೇಳ್ತಾರೆ. ಸೊ ಆ ಸೊಂಟದ ಸೈಡ್ ಒಂದು ಬದಿಗೆ, ಬಲ ಬದಿಗೆ ಅಥವಾ ಎಡ ಬದಿಗೆ ಜಾಸ್ತಿ ಇರ್ತದೆ, ಅಥವಾ ಅವರು ಒಂದು ಬದಿಗೆ ಸ್ವಲ್ಪ ಟಿಲ್ಟ್ ಆಗ್ತಾರೆ, ನೇರ ನಿಲ್ಲಿಕ್ಕೆ ಆಗೋದಿಲ್ಲ, ಒಂದು ಬದಿ ಸ್ವಲ್ಪ ಟಿಲ್ಟ್ ಆಗ್ತಾರೆ, ಅಂತದ್ದೆಲ್ಲ ಡಿಸ್ಕಿನ ಇದರಲ್ಲಿ ಬರ್ತದೆ. ಸೊ ಡಿಸ್ಕಿನ ಇನ್ನೊಂದು ಮುಖ್ಯವಾದ ಪ್ರೆಸೆಂಟೇಷನ್ ಹೇಗೆ ಅಂತ ಹೇಳಿದ್ರೆ ಕಾಲಿಗೆ ನೋವು ಬರ್ತದೆ. ಸೊ ಡಿಸ್ಕ್ ಅಂತ ಹೇಳುದು ಒಂದು ನಮ್ಮ ಎರಡು ಎಲುಬು ನಡುವೆ ಇರುವಂತಹ ಒಂದು ಕುಷನ್, ಶಾಕ್ ಅಬ್ಸಾರ್ಬರ್ ರೀತಿ ಅಂತ ಹೇಳ್ತೇವೆ ನಾವು. ಸೊ ಈ ಶಾಕ್ ಅಬ್ಸಾರ್ಬರ್ ಅಲ್ಲಿ ಜೆಲ್ ಇರ್ತದೆ, ಆ ಜೆಲ್ ಎಲ್ಲಿ ಯಾರು ಹರಿದು ನರದ ಹತ್ತಿರ ಬಂದ್ರೆ ಆ ನರದ ನೋವುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ನಾವು ಕಾಮನ್ ಆಗಿ ಸಯಾಟಿಕಾ ಅಂತ ಹೇಳ್ತೇವೆ. ಸೊ ಡಿಸ್ಕ್ ಪ್ರಾಬ್ಲಮ್ ನವರು ಯೂಶುವಲಿ ಪ್ರೆಸೆಂಟ್ ಬರೋದು ಬೆನ್ನು ನೋವು ವಿತ್ ಸಯಾಟಿಕಾ, ಅದು ಲೆಗ್ ಪೇನ್,
0: ಅದು ಲೆಗ್ ಪೇನ್ ಬರುವಂತದ್ದು. ಮತ್ತೆ ಡಿಸ್ಕ್ ಸ್ಲಿಪ್ ಆಗುವಂತದ್ದು.
1: ಸೊ ಈ ಈ ಡಿಸ್ಕ್ ಅಲ್ಲಿ ಬೇಸಿಕಲಿ ನಾವು ಹೇಳಿದಾಗೆ ಹೊರಗಡೆ ಒಂದು ರಿಂಗ್ ಇರ್ತದೆ, ಒಳಗಡೆ ಜೆಲ್ಲಿ ಇರ್ತದೆ. ಸೊ ಆ ರಿಂಗ್ ಹರಿದು ಜೆಲ್ಲಿ ಹೊರಗಡೆ ಬಂದಾಗ ಅದು ನರಕ್ಕೆ ಟಚ್ ಮಾಡ್ತದೆ. ಸೊ ನರಕ್ಕೆ ಟಚ್ ಮಾಡಿದಾಗ ಈ ರಿಂಗ್ ಹರಿದ ಜಾಗದಿಂದ ಜೋರು ಬೆನ್ನು ನೋವು ಬರ್ತದೆ, ಮತ್ತೆ ಈ ಜೆಲ್ಲಿ ನರಕ್ಕೆ ಟಚ್ ಮಾಡಿದಾಗ ಸಯಾಟಿಕ ಬರ್ತದೆ. ಸೊ ಸಯಾಟಿಕ ಅಂತ ಹೇಳಿದ್ರೆ ಅದು ಬೆನ್ನ ಕೆಳ ಬೆನ್ನಿನ ಜಾಗದ ನರಗಳನ್ನು ಸಯಾಟಿಕ್ ರೂಟ್ಗಳನ್ನು ಸಯಾಟಿಕ್ ನರ್ವ್ ಅಂತ ಹೇಳ್ತೇವೆ. ಸಯಾಟಿಕ್ ನರ್ವ್ ಬೆನ್ನಲ್ಲಿ ಲಂಬರ್ ಸ್ಪೈನ್ ಅಲ್ಲಿ ಸ್ಟಾರ್ಟ್ ಆಗಿ ಕಾಲಿನ ತುದಿ ಕಿರು ಬೆರಳು ತನಕ ಹೋಗ್ತದೆ. ಸೊ ಎಲ್ಲಿಯಾದ್ರೂ ಒಂದು ಈ ಜೆಲ್ಲಿ ಬಂದು ಆ ಸಯಾಟಿಕ್ ನರ್ವ್ ಹತ್ತಿರ ನಿಂತರೆ ಅಥವಾ ಅದಕ್ಕೆ ಜಸ್ಟ್ ಟಚ್ ಆದರೆ ಈ ನೋವು ಒಂದು ಶಾಕಿನಾಗಿ ಹೋಗ್ತದೆ. ಕರೆಂಟ್ ವೈರ್ ಅಲ್ಲಿ ಕರೆಂಟ್ ಹೇಗೆ ಪಾಸ್ ಆಗ್ತದೆ ಅದೇ ರೀತಿ ಈ ನರ್ವ್ ಅಲ್ಲಿ ಆ ಪೇನ್ ಪಾಸ್ ಆಗ್ತದೆ. ಅದು ಬೆನ್ನಿಂದ ಸ್ಟಾರ್ಟ್ ಆಗಿ ಸೊಂಟಕ್ಕೆ ಹೋಗಿ ಮತ್ತೆ ಕಾಲ ಹಿಂಬದಿಯಿಂದ ಹೋಗಿ ಕೆಳಗಡೆ ಹೋಗಿ ಕಿರುಬೆರಳು ತನಕ ಹೋಗ್ತದೆ. ಸೊ ಅದನ್ನು ಸಯಾಟಿಕ ಅಂತ ಹೇಳುದು. ಅದು ಕ್ಲಾಸಿಕಲ್, ಅದು ಸ್ಟ್ಯಾಬಿಂಗ್ ಪೇನ್ ಅಂತ ಹೇಳಿ ನಾವು ಡಿಸ್ಕ್ರೈಬ್ ಮಾಡ್ತೇವೆ, ಅಷ್ಟು ಜೋರು ನೋವು ಇರ್ತದೆ.
0: ಖಂಡಿತ, ತುಂಬಾ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಡಾಕ್ಟರ್. ಕೇಳುಗರೆ, ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅಥವಾ ಸಂಶಯಗಳು ಏನಾದರೂ ಒಂದಿದ್ರೆ ನೀವು ಕರೆಯನ್ನು ಮಾಡಬಹುದು. 6364249499 ಈ ಒಂದು ಯುವಜನರಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ KMC ಆಸ್ಪತ್ರೆಯ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮಲ್ಲಿರುವಂಥ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೂಡ ಕೇಳ್ಬೋದು. 6364249499 ಈ ಒಂದು ಸಂಖ್ಯೆಗೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗರೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳಿಗೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಕೇಳುಗರೆ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ KMC ಆಸ್ಪತ್ರೆಯ ಬೆನ್ನು ಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಬೆನ್ನು ನೋವು ಯಾಕೆ ಬರುತ್ತೆ, ಪರಿಹಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್, ಬೆನ್ನು ನೋವು ಸಮಸ್ಯೆ ಯಾಕೆ ಬರುತ್ತೆ, ಅದರ ಲಕ್ಷಣಗಳು, ಮತ್ತೊಂದು ಕಡೆ ಡಿಸ್ಕ್ ಸ್ಲಿಪ್ ಯಾಕೆ ಆಗುತ್ತೆ, ಮತ್ತು ಸಿಆರ್ಟಿಗೆ ಯಾವ ರೀತಿಯಲ್ಲಿ ಬರುತ್ತೆ, ಇದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಹೋದರೆ, ಸೊ ಇನ್ನೂ ಕೂಡ ಇದರ ಆಳವಾಗಿ ನಾವು ನೋಡಲಿಕ್ಕೆ ಹೋದರೆ ತುಂಬಾ ವಿಷಯಗಳು ತುಂಬಾ ಇರುವಂಥದ್ದು. ಸೊ ಇತ್ತೀಚೆಗೆ ನಾವು ನೋಡಲಿಕ್ಕೆ ಹೋದರೆ ಇವಾಗ ಯುವಕರಲ್ಲಿ ಹೆಚ್ಚು ಯಾಕೆ ಸಮಸ್ಯೆ ಬರುತ್ತೆ ಅಂದರೆ, ಮತ್ತೊಂದು ಕಾರಣ ಕೂಡ ಇದೆ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಹೆಚ್ಚಾಗಿ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಈ ಟೆಕ್ಸ್ಟ್ ನೆಕ್ ಅನ್ನುವಂಥದ್ದು ಕೂಡ, ಅಂದರೆ ಬೆನ್ನಿನ ಮೇಲೆ ಒಂದು ಒತ್ತಡ ಬೀಳುವಂಥದ್ದು ಕೂಡ ಇರುತ್ತೆ. ಅದರ ಬಗ್ಗೆ ನಾವು ಮಾತನಾಡಲು ಒಬ್ಬರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ. ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್.
0: ಕೊಟ್ಟಾರದಿಂದ ಕುಸುಮಾಕರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ.
2: ನಮಸ್ತೆ ಕುಸುಮಾಕರ್.
1: ಡಾಕ್ಟರ್ ನಮಸ್ಕಾರ. ಡಾಕ್ಟರ್
2: ನಮಸ್ತೆ.
1: ಶ್ರೀ ಕೃಷ್ಣಾಷ್ಟಮಿಯ ಶುಭಾಶಯ.
0: ಶುಭಾಶಯಗಳು ನಿಮಗೂ ಕೂಡ. ನಿಮಗೂ ಕೂಡ ಶುಭಾಶಯಗಳು.
1: ಮತ್ತೆ ಈ ಅದೇ ಬೆನ್ನಿದ್ದು ಸಮಸ್ಯೆ ಅಂತ ಹೇಳುವಾಗ ಇಲ್ಲಿ ಒಬ್ರು ನಮ್ಮ ರಿಲೇಷನ್ L4 L5 ಇಂದ ಅದೆಂತ ಬಲ್ಜ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹಲೋ
0: ಹೇಳಿ ಹೇಳಿ ಹೇಳಿ.
1: ಆಮೇಲೆ ಅವರೆಲ್ಲ MRI ಮಾಡಿ ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು, ಒಳ್ಳೆ ಡಾಕ್ಟರ್ ಮ್ಯಾಂಗ್ಳೂರ್ದು, ಅವ್ರು ಹೇಳಿದ್ರು ಬೇಗ ಆಪರೇಷನ್ ಮಾಡ್ಬೇಕು ಡಿಸ್ಕ್ ಇದ್ದು, ಇಲ್ಲದ್ರೆ ಮಲಗಿದ್ದೆಲ್ಲ ಆಗ್ತಾರೆ ಅವ್ರು ಅಂತ ಹೇಳಿದ್ರೆ. ಆಮೇಲೆ ಇಲ್ಲಿ ಒಂದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು ತೋರಿಸಿ ಕಾಲು ಸ್ವಲ್ಪ ಅವರಿಗೆ ಎಂತದ್ದು ಮರಗಟ್ಟಿದಾಗೆ ಆಗ್ತಾ ಇತ್ತು, ಅದೇ ಸೈಟಿಕ ಅದು ಇದು ಇನ್ನು ನರ ಎಲ್ಲ ಸತ್ತಿದೆ ಕಾಲಿದ್ದು, ಇನ್ನು ಮಲಗಿದೆಲ್ಲ ಧರಿಸಿದ್ರೆ. ಆಮೇಲೆ ಇವರು ಏನಿಲ್ಲ, ಅದು ಬಿ ಕಾಂಪ್ಲೆಕ್ಸ್ 5 ಮಾತ್ರೆ ಕೊಟ್ರು, ಬಲ್ದಿರ್ಬಹುದು ಅದನ್ನೆಲ್ಲ ಮಾಡೋದು ಬೇಡ ಈಗ ಅದು ಎಲ್ಲರಿಗೂ ಬರ್ತದೆ ಈ ಪ್ರಾಯದಲ್ಲಿ ಹೇಳಿದ್ರೆ. ಆಮೇಲೆ ಈಗ 3-4 ವರ್ಷ ಆಯ್ತು ಸಮ ಇದ್ದಾರೆ, ಹಾಗೆ ಮುಂದಕ್ಕೆ ಅವರಿಗೆ ಏನಾದ್ರು ಆಗ್ಬಹುದಾ ಅಂತ ಅದೇ ಆಯ್ತು ಅಂತ ಕೇಳುದು ನಾನೊಂದು ರೇಡಿಯೋದಲ್ಲಿ ಕೇಳ್ತೇನೆ.
0: ರೇಡಿಯೋದಲ್ಲಿ ಕೇಳಿ ಉತ್ತರ ಕೊಡ್ತಾರೆ.
3: ಒಳ್ಳೆ ಕ್ವಶನ್ ಕುಸುಮಾಕರ್. ಯಾಕಂತ ಹೇಳಿದ್ರೆ ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೇಳಿ ಹೇಳಿದಕ್ಕೆ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಉಂಟು. ಈ ಎಲ್ಲ ಕಾಯಿಲೆಗೂ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಇದೆ. ಈಗ ನಾವು ಆ ಕಾಯಿಲೆಯನ್ನು ಅಲ್ಲೇ ಬಿಟ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಹೇಳುದು ಒಂದು ಕ್ವಶನ್ ಕುಸುಮಾಕರ್ ಕೇಳಿದ್ದಾರೆ. ಸೊ ಈ ನ್ಯಾಚುರಲ್ ಹಿಸ್ಟ್ರಿ ಈಗ ಡಿಸ್ಕ್ ಅದ್ದು ನಾನು ಆಗ ಹೇಳ್ತಿದ್ದಾಗ ಈ ಜೆಲ್ಲಿ ಅಂತ ಹೇಳುದನ್ನು ಹೊರಗಡೆ ಬಂದು ನರಕ್ಕೆ ಒತ್ತುತ್ತಾ ಉಂಟು ಅಂತೇಳಿ. ಅದಕ್ಕೆ ಎರಡು ರೀತಿಯಾದ ನ್ಯಾಚುರಲ್ ಹಿಸ್ಟ್ರಿ ಇರ್ತದೆ. ಒಂದು ನರಕ್ಕೆ ಒತ್ತಿ ನರ ಡ್ಯಾಮೇಜ್ ಆಗಿ ಕಾಲಿನ ಬಲ ಹೋಗುವಂಥದ್ದು ಮತ್ತೆ ಕಾಲು ಎಳ್ಕೊಂಡು ನಡಿಬೇಕಾಗುವಂಥದ್ದು ಅಂಥದ್ದು ಅಂತ ಪ್ರಾಬ್ಲಮ್ ಆಗ್ತದೆ. ಇನ್ನೊಂದು ಎಂತಾಗ್ತದೆ, ಈ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆಗ್ತದೆ. ನಮ್ಮ ದೇಹದ ಪ್ರಕೃತಿ ಹೇಗೆ ಉಂಟು ಅಂತ ಹೇಳಿದ್ರೆ, ಏನಾದ್ರೂ ಕಾಯಿಲೆ ದೇಹಕ್ಕೆ ಬಂದ್ರೆ ದೇಹವೇ ಆದಷ್ಟು ಅದರ ರಿಪೇರಿಗೆ ಟ್ರೈ ಮಾಡ್ತದೆ. ಸೊ ಆಗ ಆ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆದ್ರೆ ನರ ಫ್ರೀ ಆಗಿ ಪುನಃ ಸರಿ ಆಗ್ತಾರೆ. ಸೊ ಅದು ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್. ನಮ್ಮ ಟ್ರೀಟ್ಮೆಂಟ್ ಯೂಶ್ವಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಬಂದಾಗ ನಾವು ಮೆಡಿಸಿನ್ ರೆಸ್ಟ್ ಅಂತೇಳಿ ಫುಲ್ ಬೆಡ್ ರೆಸ್ಟ್ ಅಲ್ಲ, ಕೆಲವು ಭಂಗಿಗಳನ್ನೆಲ್ಲ ಮಾಡಬಾರ್ದು, ಮುಂದೆ ಬಗ್ಗದು ಬಾರೆತ್ತದ ಅಂತದನ್ನೆಲ್ಲ ಮಾಡಬಾರ್ದು ಅಂತೇಳಿ ಹೇಳಿ ಮೆಡಿಸಿನಲ್ಲಿ ಆದಷ್ಟು ಕನ್ಸರ್ವೇಟಿವ್ ಆಗಿ ಟ್ರೈ ಮಾಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ ಯೂಶ್ವಲಿ 80-90% ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುದಿಲ್ಲ. ಸೊ ಬರೀ ಒಂದು 10-20% ಜನರಿಗೆ ಮಾತ್ರ ಸರ್ಜರಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಸರ್ಜರಿಯಲ್ಲಿ ಕೂಡ ಈಗ ತುಂಬಾ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಸರ್ಜರೀಸ್, ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತದೆಲ್ಲ ಇದ್ದ ಕಾರಣ, ಸೊ ಹೆಚ್ಚು ಉಳಿದ ಜಾಗಕ್ಕೆ ಈ ಡಿಸ್ಕ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಜಾಗ ಬಿಟ್ಟು ಉಳಿದ ಜಾಗಕ್ಕೆ ಏನು ಪ್ರಾಬ್ಲಮ್ ಆಗದೇ ಇರುವಂತಹ ಸರ್ಜರಿಗಳು ಕೂಡ ಈಗ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದ್ಸತಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಟ್ರೀಟ್ಮೆಂಟ್ ಆದ್ರೆ, ವೆದರ್ ನಮ್ ಕನ್ಸರ್ವೇಟಿವ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಅಥವಾ ಸರ್ಜರಿ ಇರ್ಬೋದು, ಮತ್ತೆ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರ್ಲಿಕ್ಕೆ ಚಾನ್ಸ್ ಉಂಟಾ ಅಂತ ಹೇಳಿದ್ರೆ ಆಲ್ರೆಡಿ ಉಂಟು. ಯಾಕಂತ ಹೇಳಿದ್ರೆ ಬೆನ್ನಲ್ಲಿ ಯಾವಾಗ ಸ್ಟ್ರೆಸ್ ಆಗಿ ಡಿಸ್ಕ್ ಹಾಳಾಗ್ತದೆ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಸೊ ದ ಸೆಕೆಂಡ್ ಡಿಸ್ಕ್ ಪ್ರೊಲ್ಯಾಪ್ಸ್ ನ ಚಾನ್ಸಸ್ ಅರೌಂಡ್ 1%. ಯಾರಿಗೆ ಕೂಡ ಡಿಸ್ಕಿನ ಪ್ರಾಬ್ಲಮ್ ಬರಬಹುದು, ಹಾಗೆ ಇವರಿಗೆ ಕೂಡ ಬರಬಹುದು. ಅಂತ ಬರಲೇಬೇಕಂತ ಏನಿಲ್ಲ,
0: ಬರಲೇಬೇಕು ಅಂತ ಏನಿಲ್ಲ ಅಂತ. ಮತ್ತೆ ಬಿ ಕಾಂಪ್ಲೆಕ್ಸ್
3: ಅದನ್ನ ಸ್ವಲ್ಪ ವಿಟಮಿನ್ಸ್, ನರದ ವಿಟಮಿನ್ಸ್ ಅಂತದನ್ನೆಲ್ಲ ತಗೊಳ್ಬೇಕಾಗ್ತದೆ, ಯಾಕಂದ್ರೆ ನಮ್ಮಲ್ಲಿದ್ದ ಡೆಫಿಷಿಯನ್ಸಿಗಳು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಬಿ ಕಾಂಪ್ಲೆಕ್ಸ್ ಎಲ್ಲ ಕಾಮನ್ ಡೆಫಿಷಿಯನ್ಸಿ ಇರುವಂತದ್ದು, ಅದನ್ನ ತಗೊಂಡ್ರೆ ನರಗಳದ್ದು ರಿಕವರಿ ಆಗುದು ಬಾರಿ ಕಾಮನ್. ಅದು 90%, 80-90% ಇದೇ ರೀತಿಯಾಗಿ ಗುಣ ಆಗ್ತದೆ.
0: ಗುಣ ಆಗುತ್ತೆ ಅಂತ. ಆದ್ರೆ ಮುಂದೆ ಬರುವಂತ ಸಮಸ್ಯೆಗಳ
3: ಮುಂದೆ ಜಾಗ್ರತೆ ಮಾಡುದು ನಮ್ಮ ನಮ್ಮ ಮುಖ್ಯವಾದ ಟ್ರೀಟ್ಮೆಂಟ್. ಆಫ್ಟರ್ ಸರ್ಜರಿ ಇರ್ಬೋದು, ಕನ್ಸರ್ವೇಟಿವ್ ಇರ್ಬೋದು, ಅದು ರಿಹಾಬಿಲಿಟೇಷನ್ ಇರ್ತದೆ. ನಾವು ಯಾವ ಬೆನ್ನಿಗೆ ಉಳುವಂತ ಎಕ್ಸೆಸಿವ್ ಸ್ಟ್ರೈನ್ ಹಾಕಬಾರ್ದು, ಮತ್ತೆ ಬೆನ್ನಿನ ಮಾಂಸಖಂಡಗಳನ್ನು ಮತ್ತೆ ಎಲುಬುಗಳನ್ನು ಹೆಲ್ದಿಯಾಗಿ ಇಟ್ಟುಕೊಳ್ಳುವಂಥದ್ದು ಅದು ಮುಖ್ಯ. ಪುನಃ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರದೇ ಇರುವಂತ ಪ್ರಿವೆಂಟ್ ಮಾಡ್ಲಿಕ್ಕೆ
0: ಅಂತ. ಎಸ್ ಓಕೆ, ನಮ್ಮ ಕುಸುಮಾಕರ ಕೊಟ್ಟಾರ ಅವರಿಗೆ ಡಾಕ್ಟರ್ ಹೇಳಿರುವಂತಹ ಸಲಹೆ ಗೊತ್ತಾಗಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಸೊ ಹಾಗೆ ನಾನು ಆಗ ಕೇಳಿರುವಂತಹ ಪ್ರಶ್ನೆ, ಇವಾಗ ಮೊಬೈಲ್ ಜಾಸ್ತಿ ಬಳಕೆ ಮಾಡ್ತಿರುತ್ತೆ, ಟೆಕ್ಸ್ಟ್ ಬರುವಂತದ್ದು ಕೂಡ ಜಾಸ್ತಿನೇ ಇರುತ್ತೆ, ಸೊ ಇದರ ಬಗ್ಗೆ ಏನು?
3: ಸೊ ಇದೀಗ ಮೊಬೈಲ್ ನಮ್ಮ ಸ್ಪೈನ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸರ್ವೈಕಲ್ ಸ್ಪೈನ್ ಅಂದ್ರೆ ಕುತ್ತಿಗೆ ಜಾಗ, ಸರ್ವೈಕಲ್ ಸ್ಪೈನ್, ಸರ್ವೈಕಲ್ ಸ್ಪೈನ್ಗೆ ಒಂದು ಕರ್ವೇಚರ್ ಇದೆ, ಅದನ್ನ ಲಾರ್ಡೋಸಿಸ್ ಅಂತ ಹೇಳುದು. ನಮ್ಮ ಸರ್ವೈಕಲ್ ಸ್ಪೈನ್ ರಚನೆ ಇರುವುದೇ ನೇರ ನೋಡ್ಲಿಕ್ಕೆ. ಸೊ ಅದಕ್ಕೆ ಹಿಂಬದಿ ಬೆಂಡಿರುವಂತ ರಚನೆ ಇದೆ, ಅದು ಲಾರ್ಡೋಸ್ ಅಂದ್ರೆ ಕುತ್ತಿಗೆ ಕತ್ತಿ ಎತ್ತು ನೋಡ್ಲಿಕ್ಕೆ ಅಂತ ಹೇಳಿಯೇ ನಮ್ಮ ಸರ್ವೈಕಲ್ ಸ್ಪೈನ್ ಇರುವಂತದ್ದು. ಸೊ ನಾವೀಗ ನಮ್ಮ ಎಲ್ಲ ದೈನಂದಿನ ಎಲ್ಲ ಕೆಲಸಗಳೆಂತಾಗಿದೆ ಅಂತ ಹೇಳಿದ್ರೆ ಫುಲ್ ಕುತ್ತಿಗೆಯನ್ನು ಬೆಂಡ್ ಮಾಡಿ ಮಾಡುವಂತ ಕೆಲಸ. ಸೊ ಇದರಿಂದ ಎರಡು ಪ್ರಾಬ್ಲಮ್ ಆಗ್ತದೆ. ಒಂದು, ನಮ್ಮ ಕುತ್ತಿಗೆಯನ್ನು ನೇರ ಇಡುವಂತ ಮಾಂಸಖಂಡಗಳು ಉಂಟು, ಅದನ್ನು ಇರೆಕ್ಟರ್ ಸ್ಪೈನ್ ಅಂತ ಹೇಳ್ತೇವೆ ಅಥವಾ ಟ್ರಿಪೀಜಿಯಸ್ ಅಂತ ಹೇಳ್ತೇವೆ ಅಂತ, ಅದು ಮಲ್ಟಿ ತುಂಬಾ ಮಾಂಸಖಂಡ, ಅದನ್ನೆಲ್ಲ ಸ್ಟ್ರೆಚ್ ಆಗ್ತದೆ. ಮತ್ತೆ ನಾವು ಫ್ರಂಟ್ ಮಸಲ್, ಎದುರೇ ಇರುವಂತಹ ಮಸಲ್ಗಳನ್ನೆಲ್ಲ ನಾವು ಕಂಟ್ರಾಕ್ಟ್ ಮಾಡಿ ಒಂದು ಮುದುಡಿದ ಒಂದು ಪೋಸ್ಚರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಎಸ್ಪೆಷಲಿ ಮೊಬೈಲ್, ಎರಡು ಕೈಯನ್ನು ಹತ್ತಿರ ಇಟ್ಟು ಮತ್ತೆ ಭುಜವನ್ನು ಹತ್ತಿರ ತಂದು ಕುತ್ತಿಗೆಯನ್ನು ಫುಲ್ ಬಗ್ಗಿ ಮಾಡಿ ಮುಗಿದು. ಸೊ ಇಂಥ ಪೋಸ್ಚರ್ ನಾವು ಟೆಕ್ಸ್ಟ್ನೆಕ್ ಅಂತ ಹೇಳಿದ್ರು. ಸೊ ಅದು ಆಕ್ಚುಲಿ ನಮ್ಗೆ ಸ್ಪೈನಿಗೆ ಹೇಗೆ ರಚನೆ ಆಗಿದೆ ಅದಕ್ಕೆ ಎಕ್ಸಾಕ್ಟ್ ಉಲ್ಟಾ ಆಗಿ ಅದನ್ನು ಮಾಡ್ತಾ ಇದ್ದೇವೆ. ಸೊ ಅದು ಬಹಳ ಒಂದು ಹಾಳಾಗಿರುವಂತ ಒಳ್ಳೇದಲ್ಲದಂತ ಒಂದು ಪೋಸ್ಚರ್. ಸೊ ಅದನ್ನ ಆದಷ್ಟು ಪ್ರಿವೆಂಟ್ ಮಾಡಬೇಕು. ಸೊ ಅಂದ್ರೆ ಮೊಬೈಲ್ ಯೂಸೇ ಮಾಡಬಾರ್ದು ಅಥವಾ ಲ್ಯಾಪ್ಟಾಪ್ ಯೂಸೇ ಮಾಡಬಾರ್ದು ಅಂತಿಲ್ಲ. ಲ್ಯಾಪ್ಟಾಪ್ ಯೂಸ್ ಮಾಡೋದಾದ್ರೆ ಸ್ಕ್ರೀನ್ ಅನ್ನು ಸ್ವಲ್ಪ ಮೇಲೆ ಇಟ್ಟು ಅಥವಾ ಎಡಿಷನಲ್ ಕೀಬೋರ್ಡ್ ಅನ್ನು ತಕೊಂಡು ಕೆಲಸ ಮಾಡ್ಬೋದು. ನಮ್ಮ ಐ ಲೆವೆಲ್ಗೆ ಲ್ಯಾಪ್ಟಾಪ್ನ ಸ್ಕ್ರೀನ್ ಬರುವಾಗ ಇಡಬೇಕು. ಮತ್ತೆ ಈವನ್ ಮೊಬೈಲ್ ಅನ್ನು ಕೂಡ ಸ್ವಲ್ಪ ಎತ್ತರದಲ್ಲಿಟ್ಟು ಆದಷ್ಟು ಕುತ್ತಿಗೆಯನ್ನು ಬಗ್ಗದೆ ಯೂಸ್ ಮಾಡುವಂತ ಹ್ಯಾಬಿಟ್ ಮಾಡ್ಕೊಳ್ಬೇಕು. ಇದು ಜಸ್ಟ್ ಹ್ಯಾಬಿಟ್, ನಮ್ಮ ಈ ಮೊಬೈಲ್ ಯೂಸ್ ನಮಗೆ ಹ್ಯಾಬಿಟ್ ಆಗಿದೆ. ಅದೇ ರೀತಿ ಒಂದು ಕರೆಕ್ಟ್ ರೈಟ್ ಪೋಸ್ಚರ್ ಅನ್ನು ಕೂಡ ನಮ್ಮ ರೆಗ್ಯುಲರ್ ಹ್ಯಾಬಿಟ್ ನಾಗೆ ಮಾಡಬೇಕು. ಮತ್ತೆ ಇನ್ನೊಂದೆಂತ ಹೇಳುದು ಅಂತ ಹೇಳಿದ್ರೆ, ಈಗ ತುಂಬಾ ಜನ ವರ್ಕಿಂಗ್ ಇರ್ತದೆ, ವರ್ಕಿಂಗ್ ಕ್ಲಾಸ್, ನಾವೀಗ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಈ ಪ್ಯಾಡ್ ಗಳಲ್ಲಿ ಅಂತದನ್ನೆಲ್ಲ ನಾವು ಕೆಲಸ ಮಾಡುವಾಗ ಬಗ್ಗೆ ಮಾಡ್ಬೇಕಾಗ್ತದೆ. ಅಥವಾ ಈ ಆರ್ಟಿಸ್ಟ್ ಇರ್ಬೋದು, ತುಂಬಾ ಟೈಲರಿಂಗ್ ಮಾಡುವವರು ಇರ್ಬೋದು, ಅವರದ್ದು ಕುತ್ತಿಗೆ ಬಗ್ಗೆ ಮಾಡ್ಬೇಕಾಗಿ. ಇನ್ಫ್ಯಾಕ್ಟ್ ಈವನ್ ನಮ್ಗೆ ಸರ್ಜನ್ಸ್ ಆಗಿ ಕೂಡ ನಮಗೆ ಕುತ್ತಿಗೆ ನೇರ ಇಟ್ಟು ಸರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಗಂಟೆ ಕಟ್ಲೆ ಕುತ್ತಿಗೆಯನ್ನು ಬಗ್ಗೆ. ಸೊ ಅಂತದ ಕೆಲಸ ಇದ್ದಾಗ ಬೇರೆ ಉಪಾಯ ಇಲ್ಲದಿರುವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸವನ್ನು ಮಾಡ್ಬೋದು. ಕೆಲಸ ಆದ್ಮೇಗೆ ಅಥವಾ ರುಟೀನ್ ಆಗಿ ಅದಕ್ಕೆ ಬೇಕಾದಂತ ವ್ಯಾಯಾಮಗಳನ್ನು ಮಾಡಬೇಕು.
0: ಓಕೆ.
3: ಸೊ ಹಿಂದಿನ ಮಾಂಸಖಂಡಗಳನ್ನು ಸ್ಟ್ರೆಂತ್ ಮಾಡುವಂತದ್ದು, ಫ್ರಂಟ್ ಮಸಲ್ಸ್ ಅನ್ನು ಸ್ಟ್ರೆಚ್ ಮಾಡುವಂಥದ್ದು, ದಿನಾಲು ಮಾಡುವಂತ ವ್ಯಾಯಾಮಗಳನ್ನು ಮಾಡಬೇಕು. ಅದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಬರೋದಿಲ್ಲ.
0: ಎಸ್, ಓಕೆ, ಖಂಡಿತ. ಆ ರೀತಿಯಲ್ಲಿ ಮಾಡಿದ್ರೆ ಒಂದಿಷ್ಟು ಈ ಸಮಸ್ಯೆಗಳನ್ನು ಬರುವುದನ್ನು ನಾವು ತಡೆಗಟ್ಟಬಹುದು,
3: ಪರಿಹರಿಸಿಕೊಳ್ಬಹುದು.
0: ಹೌದು. ಎಸ್, ಇವಾಗ ಬೆನ್ನು ಸಮಸ್ಯೆ ಬರ್ತಾ ಇದೆ ಅಂತ ಈ ವಾರ್ನಿಂಗ್ ಸೈನ್ಸ್ ಇದೆಯಲ್ವಾ, ಸೊ ಹೇಗೆ ಗೊತ್ತಾಗುತ್ತೆ?
3: ಸೊ ನಮ್ಮದು ಒಂದು ಬ್ಯಾಕ್ ಪೇನ್, ಬೆನ್ನಲ್ಲಿ ಏನು ಸಮಸ್ಯೆ ಬಂದರೂ ಹೆಚ್ಚಾಗಿ ಫಸ್ಟ್ ಆಗಿ ಬ್ಯಾಕ್ ಪೇನ್ ಬರ್ತದೆ. ಅದು ಲೋಕಲೈಸ್ಡ್ ಇರ್ತದೆ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇರ್ತದೋ ಅದೇ ಜಾಗದಲ್ಲಿ ಬ್ಯಾಕ್ ಪೇನ್ ಇರ್ತದೆ. ಇನ್ನೊಂದು, ನರಗಳಿಗೆ ಬೆನ್ನಿನ ಎಂಥ ಸಮಸ್ಯೆ ಆದರೂ ಅದು ನರಕ್ಕೆ ಒತ್ತಡ ಕೊಡುತ್ತದೆ. ಸೊ ನರಗಳ ನೋವು, ಈ ಸಯಾಟಿಕಾ ಅಂತ ಹೇಳೋದು ಅಥವಾ ಬ್ರೇಕ್ಯಾಲ್ಜಿ ಅಂತ ಹೇಳುದು ಕುತ್ತಿಗೆಯಲ್ಲಿ, ಸೊ ಅದು ಆ ನರದ ನೋವು ಬಂದಾಗ ಈ ಬೆನ್ನಲ್ಲಿ ಮಾತ್ರ ಅಲ್ಲ, ಕಾಲಿಗೆ ಕೂಡ ನೋವು ಬರ್ತದೆ, ಶೂಟಿಂಗ್ ಪೇನ್ ಬರ್ತದೆ, ಅಥವಾ ಕಾಲಲ್ಲಿ ಅಥವಾ ಬೆರಳುಗಳಲ್ಲಿ ನಮ್ನೆಸ್ ಅಥವಾ ಪಿನ್ಸ್ ಅಂಡ್ ನೀಡಲ್ಸ್ ಅಂತ, ಇರುವೆ ಚಚ್ಚಿದಾಗೆ ಅಥವಾ ಪಿನ್ನಲ್ಲಿ ಚುಚ್ಚಿದಾಗೆ ಆಗುವಂಥದ್ದು, ಅಥವಾ ಸ್ಪರ್ಶ ಜ್ಞಾನ ಕಮ್ಮಿ ಆದಂಥದ್ದು, ಅಂಥದ್ದು ಸಿಂಪ್ಟಮ್ಸ್ ಬಂದರೆ ನಮಗೆ ಡೆಫಿನೇಟಿವ್ ಆಗಿ ಬೆನ್ನಿದ್ದೇ ತೊಂದರೆ ಉಂಟು, ಮತ್ತು ಇದಕ್ಕೆ ವೈದ್ಯರ ಸಲಹೆ ಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ.
0: ಹೌದು. ಹೆಚ್ಚಾಗಿ ಇವಾಗ ವೈದ್ಯರನ್ನು ಕನ್ಸಲ್ಟ್ ಮಾಡುವಾಗ ಲೋಕಲ್ ಡಾಕ್ಟರ್ಸ್ ಅವರು ಇವರಂತಲ್ಲ, ಅಥವಾ ಸ್ವತಃ ಸೀದಾ ಹೋಗಿ ಯಾವುದೊಂದು ಪೇನ್ ಕಿಲ್ಲರ್ ಮಾತ್ರೆ ತೆಗೆಯೋದು ಈ ರೀತಿಯಲ್ಲಿ ಮಾಡಿಬಿಡ್ತಾರೆ ಒಮ್ಮೆಲೆ ಬಂದು ಬಿಟ್ರೆ ಅಂತ. ಆದರೆ ಅದು ಕಂಟಿನ್ಯೂ ಆಗಿ ಆಗ್ತಾನೆ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ರೀತಿಯ ವೈದ್ಯರನ್ನು ಕಾಣುವುದು ತುಂಬಾ ಸೂಕ್ತ ಅಂತ, ಇದು ವೆರಿ ಇಂಪಾರ್ಟೆಂಟು ಕೂಡ. ಹೌದು.
3: ಸೊ ಬೆನ್ನು ನೋವು ಅಂತೇಳಿ ಎಷ್ಟು ಕಾಮನ್ ಅಂತ ಹೇಳಿದ್ರೆ ಒಬ್ಬರ ಜೀವನದಲ್ಲಿ ಎಲ್ಲರಿಗೂ ಒಂದು ಬೆನ್ನು ನೋವು ಬಂದೇ ಇರ್ತದೆ. ಸೊ ಬೆನ್ನು ನೋವು ಬಂದಾಗ ಪೇನ್ ಕಿಲ್ಲರ್ ತಗೊಳ್ಳೇಬಾರ್ದಂತೆಲ್ಲ, ತಗೊಳ್ಬೋದು. ಸಿಂಪಲ್ ಪೇನ್ ಕಿಲ್ಲರ್, ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ನಾವು ಜ್ವರಕ್ಕೆ ಎಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀವಿ, ಅದು ನೋವಿಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ಪ್ಯಾರಾಸಿಟಮಾಲ್ ತಗೊಂಡ್ರೆ ಒಂದು ಅಥವಾ ಎರಡು ದಿವಸ ತಗೊಂಡು ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಬೋದು. ಮಾತ್ರ ಒಂದು ಎರಡು ದಿವಸದಕ್ಕಿಂತ ಜಾಸ್ತಿ ಸೆಲ್ಫ್ ಮೆಡಿಕೇಶನ್ ಅಷ್ಟು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಯಾವ ಕಾರಣದಿಂದ ಬೆನ್ನು ನೋವು ಬರ್ತದೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ನಮ್ಗೆ ಆ ಕಾರಣವನ್ನು ಸರಿಯಾಗಿ ಕಂಡುಹಿಡಿದು ಮತ್ತೆ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಆ ಕಾರಣ ಕಂಡುಹಿಡಿಯುವುದು ಬಹಳ ಮುಖ್ಯ. ಸೊ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನು ಒಂದೆರಡು ದಿವಸಕ್ಕಿಂತ ಜಾಸ್ತಿ ಮುಂದುವರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಮತ್ತೊಂದು, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತೇಳಿ ಹೇಳ್ತೇವೆ. ರೆಡ್ ಫ್ಲಾಗ್ ಸೈನ್ಸ್ ಅಂತೇಳಿ ಹೇಳಿದ್ರೆ ಇಂಥ ಸೈನ್ ಸಿಂಪ್ಟಮ್ಸ್ ಒಬ್ಬರು ಪೇಷಂಟ್ಗೆ ಇದ್ರೆ ಅವರಿಗೆ ನಾವು 100% ಆಗಿ ತಜ್ಞ ವೈದ್ಯರನ್ನು ಕಂಡು ಮತ್ತೆ ನಾವು ಎಕ್ಸ್ರೇ ಇರ್ಬೋದು, ಎಮ್ ಆರ್ ಐ ಸ್ಕ್ಯಾನಿಂಗ್ ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅಗತ್ಯ ಬಹಳ ಉಂಟು ಅಂತ ಹೇಳುವಂಥದ್ದು. ಸೊ ಈ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳುದು ಜನರಿಗೆ ಎಲ್ಲರಿಗೆ ಗೊತ್ತಿದ್ರೆ ಬಾರಿ ಒಳ್ಳೇದು. ಅದು ಯಾವ್ದಂತ ಹೇಳಿದ್ರೆ, ಒಂದು ತೀವ್ರವಾದ ನೋವು, ತೀವ್ರವಾದಂತ ತಡಿಲಿಕ್ಕೆ ಆಗದಂತ ನೋವು, ಮೆಡಿಸಿನ್ ತಕೊಂಡ್ರೆ ಆ ನೋವು ಕಮ್ಮಿ ಆಗುದಿಲ್ಲ, ಮತ್ತೆ ಆ ನೋವು ಕಾಲುಗಳಿಗೆ ಅಥವಾ ಕೈಗೆ ಹೋಗ್ತಾ ಇರ್ತದೆ. ಸೊ ಅದು ಯಾವುದೇ ಟ್ರೀಟ್ ರೆಸ್ಟ್ ಅಲ್ಲಿ ಮೆಡಿಸಿನ್ ಅಲ್ಲಿ ಕಮ್ಮಿ ಆಗದಂತೆ ಇರುವಂತಾನು ಇಸ್ ರೆಡ್ ಫ್ಲಾಗ್ ಸೈನ್ ಅಂದ್ರೆ, ನಾವು ಅದಕ್ಕೆ ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಏನೇನು ತೊಂದರೆ ಅಂತೇಳಿ ಫೈಂಡ್ ಔಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಬೇಕು. ಅಥವಾ ಬಿದ್ದಾಗ ಬಂದಾಗ ನೋವು, ಯಾರಾದ್ರು ಸ್ವಲ್ಪ ಈವನ್ ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಅಥವಾ ಹೈಯರ್ ಹೈಟ್ ಇಂದ ಬಿದ್ದಾಗ ಬೆನ್ನು ನೋವು ಕಂಡು ಬಂದ್ರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಅದು ಫ್ರಾಕ್ಚರ್ ಆಗಿದಾ ಇಲ್ವಾ ಅಂತದನ್ನು ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಡಾಕ್ಟರಿಗೆ ಹೋಗಿ ತೋರಿಸಬೇಕಾಗ್ತದೆ. ಯಾವುದೇ ನೋವು ಬೆನ್ನು ನೋವು ಒಟ್ಟಿಗೆ ಜ್ವರ ಬಂದ್ರೆ, ಸೊ ಜ್ವರ ಮತ್ತೆ ಬೆನ್ನು ನೋವು ಕಾಂಬಿನೇಷನ್ ಸ್ವಲ್ಪ ಸೀರಿಯಸ್ ಇರ್ತದೆ. ಸೊ ಅದಕ್ಕೆ ಬೇರೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಎಕ್ಸ್ರೇ ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ. ಮತ್ತೆ ಬೆನ್ನು ನೋವು ಬಂದಾಗ ಅದರ ಒಟ್ಟಿಗೆ ಮೂತ್ರದ ಅಥವಾ ಮೋಷನ್ನ ಕಂಟ್ರೋಲ್ ತಪ್ಪುವಂಥದ್ದು. ಕೆಲವರಿಗೆ ಮೂತ್ರದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಟಾಯ್ಲೆಟ್ಗೆ ಹೋಗುವಿಂದ ಮೊದಲೇ ಮೂತ್ರ ಪಾಸ್ ಆಗ್ತದೆ, ಅಥವಾ ಮೋಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ವಾರ ಮೋಷನ್ ಹೋಗ್ತಾ ಇಲ್ಲ ಅಂತ ಸಿಚುವೇಶನ್ ಬಂದ್ರೆ, ಅಥವಾ ಮೂತ್ರ ಮತ್ತೆ
0: ಕರೆಯಲ್ಲಿದ್ದಾರೆ. ಹಲೋ
2: ಹಲೋ
0: ಹಲೋ, ಯಾರು ಮಾತನಾಡುತ್ತಿರೋದು?
2: ವಂದನೆಗಳು ಡಾಕ್ಟರ್ ಅವರಿಗೆ, ಕೃಷ್ಣಾಷ್ಟಮಿಯ ಶುಭಾಶಯಗಳು.
0: ಶುಭಾಶಯಗಳು. ನೀವು, ನಿಮ್ಮ ಹೆಸರು?
2: ಎಚ್ ಮೊಹಮ್ಮದ್. ಎಚ್
0: ಮೊಹಮ್ಮದ್ ವೇಣೂರು. ನಿಮಗೂ ಕೂಡ ಶುಭಾಶಯಗಳು ಸರ್, ಹೇಳಿ ನಿಮ್ಮ ಪ್ರಶ್ನೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮತ್ತೆ ಇದು ನಮ್ಮ ಡಾಕ್ಟರ್ ಅವರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ನನ್ನೊಂದು ನನ್ನ ಮಿತ್ರ ಒಬ್ಬ ಇದ್ದಾರೆ, ಅವರು ಪ್ರಶ್ನೆ ಕೇಳಿ ಕೇಳಿದ್ರು ಏನಂದ್ರೆ, ಅವರ ಭುಜದ ಎಡ ಭುಜದ ಕೆಳಗೆ ನೋವು ಬರ್ತದಂತೆ ಒಮ್ಮೊಮ್ಮೆ, ಒಂದೊಂದು ದಿನ ಇಲ್ಲ. ಮತ್ತು ಇದು ಯಾವ್ದಂದ್ರೆ, ಈ ಬೆರಳು ಉಂಟಲ್ಲ ಬೆರಳು, ಅದು ಬಗ್ಗಿಸುವಾಗ ನೋವಾಗ್ತದೆ ಒಮ್ಮೊಮ್ಮೆ. ಆದ್ರೆ ಅವರು ಎಣ್ಣೆ ಹಚ್ಚುತ್ತಾರಂತೆ, ಎಣ್ಣೆ ಹಚ್ಚಿದ್ರಿಂದ ಅದು ಪ್ರಯೋಜನ ಆಗ್ತದ, ಒಮ್ಮೊಮ್ಮೆ ಇರುವುದಿಲ್ಲ, ಇಲ್ಲ ಇದರಿಂದ ಹಾರ್ಟ್ಗೆ ಏನಾದ್ರೂ ತೊಂದರೆ ಆಗ್ತದ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ.
0: ಓಕೆ ಓಕೆ, ರೇಡಿಯೋದಲ್ಲಿ ಕೇಳ್ತೀರಾ, ಬೇರೆ ಪ್ರಶ್ನೆ ಇದೆಯಾ?
3: ನಮಸ್ತೆ ಮೊಹಮ್ಮದ್ ಅವರೇ, ನಿಮ್ಮ ಕೇಳಿದ್ದು ಈಗ ನಾವು ಅದೇ ಅದರ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಎಂತ ಅಂತ ಹೇಳಿದ್ರೆ, ಈ ನೋವು ಬಂದಾಗ, ಭುಜದಲ್ಲಿ ನೋವು ಬಂದದ್ದು ಕುತ್ತಿಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಸ್ಪಾಂಡಲೈಟಿಸ್ ಇಂದ ಇರ್ಬೋದು, ಅಥವಾ ಭುಜದ ತೊಂದರೆ ಇರ್ಬೋದು, ಅಂದ್ರೆ ಪೆರಿ ಆರ್ಥರೈಟಿಸ್ ಅಂದಲ್ಲಿ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದಲ್ಲಿ ಅಥವಾ ಬೇರೆ ಏನಾದರೂ ಕೈಯಲ್ಲಿ ಅಥವಾ ಏನಾದ್ರು ತೊಂದರೆ ಆದಲ್ಲಿ ಪೆರಿ ಆರ್ಥರೈಟಿಸ್ ಅಂತ ಆಗ್ತದೆ ಅಂತ ಹೇಳಿದ್ರೆ, ಭುಜದ ಹತ್ತಿರ ಇರುವಂತಹ ಜಾಯಿಂಟ್ಗಳು ಸ್ವಲ್ಪ ನೋವು ಕೊಡ್ತದೆ, ಮತ್ತೆ ಸ್ಟಿಫ್ನೆಸ್ ಕೊಡ್ತದೆ, ಕೈ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ, ಎತ್ತುವಾಗ ನೋವು ಆಗ್ತದೆ, ಮತ್ತೆ ಕೈಯಲ್ಲಿ ಎತ್ತುವಾಗ ಕರಕರ ಅಂತೇಳಿ ಸೌಂಡ್
0: ಇದಕ್ಕೆ ಮಾತ್ರ ಬರುವಂತದ್ದು
3: ಅಲ್ಲ, ಬಲ ಕೈ ಕೂಡ ಎಡ ಕೈ ಕೂಡ ಬರ್ಬೋದು, ಅದೇ ಸೈಡಲ್ಲಿ ರಾತ್ರಿ ಮಲಗಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ಆಗೋದು ಭಾರಿ ಕಾಮನ್. ಸೊ ಇದು ಸ್ಪಾಂಡ್ಲೋಸಿಸ್ ಇರ್ಬೋದು ಅಥವಾ ಭುಜದ ತೊಂದರೆ ಕೂಡ ಇರ್ಬೋದು. ಸೊ ನಿಮ್ಮ ಮಿತ್ರರಿಗೆ ಅವರಿಗೆ ಹೇಳಿಬಿಡಿ, ಈ ಬರೀ ಎಣ್ಣೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಯಾವ ಕಾರಣದಿಂದ ನೋವು ಬರ್ತದೆ ಅಂತ ಹೇಳಿದ್ರು ನಾವು ಫೈಂಡ್ ಔಟ್ ಮಾಡಿ, ಅದರ ಕುತ್ತಿಗೆಯಿಂದ ಬರ್ತದ, ಭುಜದ ಪ್ರಾಬ್ಲಮ್ ಉಂಟು, ಅಥವಾ ಕೈ ಬೆರಳಲ್ಲಿ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ, ಸೊ ಕೈ ಬೆರಳುಗಳ ತೊಂದರೆ ಉಂಟು ಅಂತೇಳಿ, ಒಂದ್ಸತಿ ನಿಮಗೆ ಎಂಥ ಪ್ರಾಬ್ಲಮ್ ಅಂತೇಳಿ ಡಯಾಗ್ನೋಸ್ ಆದ ಮೇಲೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಫಸ್ಟಿಗೆ ಟ್ರೀಟ್ಮೆಂಟ್ ಮತ್ತೆ ಡಯಾಗ್ನೋಸಿಸ್ ಆಗಬಾರ್ದು, ಫಸ್ಟಿಗೆ ನಾವು ಡಯಾಗ್ನೋಸಿಸ್ ಮಾಡಬೇಕು ಎಂಥ ತೊಂದರೆ ಅಂತೇಳಿ ಗೊತ್ತಾಗಬೇಕು, ಮತ್ತೆ ಅದಕ್ಕೆ ಬೇಕಾದ ರಿಲೆವೆಂಟ್ ಟ್ರೀಟ್ಮೆಂಟ್ಗಳನ್ನು ಮಾಡ್ಬೋದು
0: ಅಂತ. ಎಸ್ ಓಕೆ, ಮೊಹಮ್ಮದ್ ಅವರ ಮಿತ್ರರವರಿಗೆ ಈ ಒಂದು ಪರಿಹಾರ ಸಿಕ್ಕಿತ್ತು ಅಂತ ಕೂಡ ಭಾವಿಸ್ತೇನೆ. ಸೊ ಖಂಡಿತವಾಗಿಯೂ ಕೂಡ ಅದನ್ನು ಫಾಲೋಅಪ್ ಮಾಡುವಂಥದ್ದು ತುಂಬ ಅನಿವಾರ್ಯ. ಹಾಗೆಯೇ ಮುಂದಿನ ನಾವು ನೋಡಲಿಕ್ಕೆ ಹೋದರೆ, ಇವಾಗ ಜಿಮ್ಮಿಗೆ ತುಂಬ ಮಂದಿ ಕೂಡ ಹೋಗುವಂಥದ್ದು, ಅಲ್ಲಿ ಭಾರ ಎತ್ತುವಂಥದ್ದು, ಈ ರೀತಿ ವ್ಯಾಯಾಮ ಮಾಡ್ತಾ ಇರ್ತಾರೆ. ಸೊ ಅವರು ಡಿಸ್ಕ್ ಸಮಸ್ಯೆಗೆ ಒಳಗಾಗುವ ಜಾಸ್ತಿ ಇದು ಕೂಡ ಇರುತ್ತೆ. ಏನು ಹೇಳ್ತೀರಿ?
3: ಸೊ ಇದು ಜಿಮ್ ಅಂತ ಈಗ ನಾವೀಗ ಎಲ್ಲ ಕಂಪ್ಲೇಂಟ್ ಮಾಡೋದು, ನಾವು ತುಂಬಾ ಸೆಡೆಂಟರಿ ಆಗ್ತಾ ಇದ್ದೇವೆ, ಆಕ್ಟಿವಿಟಿ ಕಮ್ಮಿ ಆಗ್ತಾ ಇಲ್ಲ ಅಂತೇಳಿ. ಇದರದ್ದು ಎಕ್ಸಾಕ್ಟ್ ಅಪೋಸಿಟ್. ನಾವು ತುಂಬಾ ಆಕ್ಟಿವಿಟಿ ಅಥವಾ ಎಬ್ನಾರ್ಮಲ್ ಆಕ್ಟಿವಿಟೀಸ್ ಅಥವಾ ತುಂಬಾ ಹೆವಿ ವೆಯ್ಟ್ಸ್ ಬೀಳುದು, ಅದು ಕೂಡ ಬೆನ್ನಿಗೆ ಹಾಳು. ಸೊ ಆಕ್ಟಿವಿಟಿ ಕಮ್ಮಿ ಇದ್ರೂ ಹಾಳು, ಅಥವಾ ಜಾಸ್ತಿ ಆಕ್ಟಿವಿಟಿ ಆದ್ರೆ ಕೂಡ ಹಾಳು. ಇದರ ಇನ್ ಬಿಟ್ವೀನ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಜಿಮ್ ಅಲ್ಲಿ ಎಂತಾಗ್ತದೆ ಅಂತ ಹೇಳಿದ್ರೆ, ನಾವು ಜಿಮ್ ಅಲ್ಲಿ ಹೋದಾಗ ತುಂಬಾ ಬೇರೆ ಬೇರೆ ರೀತಿಯ ಕ್ಲಾಸಿನ ಫಿಟ್ನೆಸ್ನವರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೋಗಿ ಕಂಪೇರ್ ಮಾಡಿದ್ರೆ ಇನ್ನೊಬ್ರು ತುಂಬಾ ಫಿಟ್ಟಿನವರ ನೊಟ್ಟಿಗೆ ನನಗೆ ಜಿಮ್ ಅಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ಹೋದಾಗ ಸ್ವಲ್ಪ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರ್ತದೆ ನಮಗೆ, ಬೇರೆಯವರನ್ನು ನೋಡುವಾಗ ನಾನು ಹಾಗೆ ಮಾಡಬೇಕು ಅಂತೇಳಿ ಸಡನ್ ಆಗಿ ವೆಯ್ಟ್ಸ್ ಅನ್ನು ಹಾಕ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಅಂಥದ್ದು ಮಾಡಿ ಬೆನ್ನಿಗೆ ತುಂಬಾ ಹಾಳು ಮಾಡುವಂತ ಚಾನ್ಸ್ ಉಂಟು. ಸೊ ಅಂಥದ್ದಲ್ಲಿ ನಾವು ಪರ್ಸನಲ್ ಟ್ರೈನರ್ಸ್ ಅಥವಾ ಅದರ ಬಗ್ಗೆ ಮಾಹಿತಿ ಇದ್ದವರ ಹತ್ರ ಕೇಳಿಕೊಂಡು ನಾವು ಮಾಡೋದು ಒಳ್ಳೆಯದು. ಕೆಲವೆಲ್ಲ ಎಕ್ಸಸೈಸ್ ಲೈಕ್ ಈ ಡೆಡ್ ಲಿಫ್ಟ್ ಇರ್ಬೋದು, ಹೆವಿ ವೆಯ್ಟ್ಸ್ ವಿತ್ ಸ್ಕ್ವಾಟ್ಸ್ ಇರ್ಬೋದು, ಅದು ಬೆನ್ನಿಗೆಲ್ಲ ಬಹಳ ಹಾಳು. ಸೊ ಅದರಿಂದಾಗಿ ತುಂಬಾ ಡಿಸ್ಕಿನ ಪ್ರಾಬ್ಲಮ್ಗಳು, ಬೆನ್ನಲ್ಲಿ ಕ್ರ್ಯಾಕ್ ಬಂದು ಸ್ಪಾಂಡಿಲಿಸ್ಟೇಸ್ ಸ್ಲಿಪ್ ಆಗುವಂತದನ್ನೆಲ್ಲ ನಾವು ನೋಡಿರ್ತೇವೆ. ಸೊ ನಾನು ಹೆಚ್ಚಾಗಿ ಪೇಷಂಟ್ಸ್ಗಳಿಗೆ ನನ್ನ ಪೇಷಂಟ್ಸ್ಗೆ ಹೇಳುದಂತ ಹೇಳಿದ್ರೆ ಜಿಮ್ಮಿಗೆ ಹೋಗ್ಬೇಡಿ ಅಂತೇಳಿ, ಅಟ್ ಲೀಸ್ಟ್ ಹುಷಾರಾಗೋ ತನಕ ಹೋಗ್ಬೇಡಿ, ಅಥವಾ ಹೋಗುದಾದ್ರೆ ಯಾರಾದ್ರೂ ಕರೆಕ್ಟ್ ಇದ್ರ ಬಗ್ಗೆ ಮಾಹಿತಿ ಇಟ್ಟುಕೊಂಡು ಮತ್ತೆ ಹೋಗಿ ಅಂತೇಳಿ. ನಾವು ಮುಖ್ಯವಾಗಿ ಕೋರ್ ಮಸಲ್ಸ್ ಅಂತ ಹೇಳದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಜಿಮ್ ಅಲ್ಲಿ ನಾವು ಮಿರರ್ ನ ಮುಂದೆ ನಿಂತು ನೋಡಿದಾಗ ಬೈಸೆಪ್ಸ್ ಟ್ರೈಸೆಪ್ಸ್ ಹಾಗೆ ಹೇಳಿದ್ರೆ ನಾವು ಮಿರರ್ ಮಸಲ್ಸ್ ಅಂತ ಹೇಳ್ತೇವೆ. ಸೊ ಮಿರರ್ ಮಸಲ್ಸ್ ಅನ್ನು ನಾವು ಸ್ಟ್ರೆಂತ್ ಮಾಡ್ತಾ ಹೋಗ್ತೇವೆ, ಪಂಪಿಂಗ್ ಅಂತ ಹೇಳಿರ್ತೇವೆ, ಐರನ್ ಪಂಪಿಂಗ್ ಐರನ್ ಅಂತೇಳಿ ನಾವು ಪಂಪ್ ಮಾಡ್ತಾ ಹೋಗ್ತೇವೆ ಮಸಲ್ಸ್ ಅನ್ನು. ಆ ಮಸಲ್ಸ್ ನಮಗೆ ಬಹಳ ಮುಖ್ಯವಾದ ಮಸಲ್ಸ್ ಅಲ್ಲ, ಅದು ಮುಖ್ಯ, ಅದು ಇಂಪಾರ್ಟೆಂಟ್, ಬಟ್ ಅಷ್ಟು ಮುಖ್ಯವಾದಲ್ಲ. ಮುಖ್ಯವಾದ ಮಸಲ್ಸ್ ಕೋರ್ ಮಸಲ್ಸ್. ಈ ಕೋರ್ ಮಸಲ್ಸ್ ನಮ್ಮ ಸ್ಪೈನಲ್ ಕಾಲಮ್ನ ಹತ್ತಿರ ಇರ್ತದೆ, ಡೀಪ್ ಆಗಿರ್ತದೆ, ಕಾಣುವುದಿಲ್ಲ. ಸೊ ಬೆನ್ನ ಹಿಂದಿನ ಮಸಲ್ಸ್, ಸೋಹಾಸ್ ಮಸಲ್ಸ್ ಅಂತ ಇರ್ತದೆ, ಅದು ಹೊಟ್ಟೆಯಿಂದ ಕೆಳಗಡೆ ಒಳಗಡೆ ಒಂದು 15 ಸೆಂಟಿಮೀಟರ್ ಒಳಗಡೆ ಇರ್ತದೆ. ಸೊ ಅದನ್ನ ನಮ್ಗೆ ಕಾಣುದಿಲ್ಲ. ಸೊ ಆ ಮಸಲ್ ನ ಸ್ಟ್ರೆಂಥನಿಂಗ್ ಮುಖ್ಯ. ಸೊ ಈ ಕೋರ್ ಮಸಲ್ ನ ಸ್ಟ್ರೆಂಥನಿಂಗ್ ಆದ ನಂತರ ನಾವು ಮತ್ತೆ ಬೇರೆ ಮಿರರ್ ಮಸಲ್ಸ್ ಅನ್ನು ಅಥವಾ ಬೇರೆ ಆಂಟಿಗ್ರಾವಿಟಿ ಮಸಲ್ಸ್ ಅನ್ನು ನಾವು ಸ್ಟ್ರೆಂತ್ ಅನ್ನು ಮಾಡ್ಕೊಳ್ಬೇಕು. ಸೊ ಜಿಮ್ಮಿಗೆ ಹೋಗಿ ತುಂಬಾ ವೆಯ್ಟ್ ಹಾಕಿ ಮಸಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇದ್ದದನ್ನು ನಾವು ಜಾಸ್ತಿ ಮಾಡಿಕೊಳ್ಳೋದು ಒಳ್ಳೇದಲ್ಲ.
0: ಓಕೆ ಓಕೆ ಓಕೆ. ಸೊ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇನ್ನು ತುಂಬ ಮಂದಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಯೂತ್ಸ್ ಇರ್ತಾರೆ. ಸೊ ಅವರು ಕೂಡ ಯಾವ ಏನು ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ, ಒಂದು ವೇಳೆ ಬೆನ್ನು ಸಮಸ್ಯೆ ಏನಾದರೂ ಒಂದು ಬಂದು ಹೋದರೆ, ಸೊ ಅವರು ಆ ಸಮಯದಲ್ಲಿ ಏನು ಫಸ್ಟ್ ಏಡಾ ಅಥವಾ ಏನು ಆ ಟೈಮಲ್ಲಿ ಮಾಡಬೇಕಾಗುತ್ತೆ ಅಂತ.
3: ಸೊ ಸ್ಪೋರ್ಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿದ್ರೆ ನಾವು ಪ್ರಿವೆಂಟಿಂಗ್ ಇಂಜುರೀಸ್. ಸೊ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇಂಜುರಿ ಅದರ ಪಾರ್ಟ್ ಇದ್ದದ್ದೇ. ಸೊ ನಾವು ಯಾವ ಸ್ಪೋರ್ಟ್ಸ್ ಆಡ್ತೇವೆ ಅದರ ಬಗ್ಗೆ ನಾವು ಮೊದಲು ಆಡೋಕ್ಕಿಂತ ಮೊದಲು ನಾವು ಇದರಿಂದಾಗಿ ಯಾವುದೆಲ್ಲ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳೋದನ್ನು ನೋಡಿಕೊಂಡು ನಾವು ಪ್ರಿವೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ರನ್ನರ್ಸ್ ಇದ್ರೆ ಕರೆಕ್ಟ್ ಆದ ಶೂ ಹಾಕೋದು, ಕರೆಕ್ಟ್ ಟ್ರ್ಯಾಕಲ್ಲೇ ಓಡೋದು, ಬೇರೆ ಕಡೆ ಎತ್ತರ ತಗ್ಗಿದ್ದಲ್ಲ ಅಂಥದ್ದಲ್ಲೆಲ್ಲ ಓಡದಿರುತ್ತೆ. ನಮ್ಮ ಈವೆಂಟ್ಸ್ಗೆ ಹೇಗೆ ಉಂಟ ಅದಕ್ಕೆ ಬೇಕಾದಂತಹ ಕರೆಕ್ಟ್ ರೂಲ್ಸ್ ಫಾಲೋ ಮಾಡ್ಬೇಕು. ಸೊ ಇದಾದ್ರೆ ನಾವು ಕರೆಕ್ಟ್ ಸಿಮೆಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಆಡುದಿಲ್ಲ, ಕರೆಕ್ಟ್ ಆದ ಕೋರ್ಟ್ ಅಲ್ಲಿ ಆಡುದು, ಅಂತದೆಲ್ಲ ಸ್ಟ್ರೆಸ್ಸಸ್ ಅನ್ನು ಇವೆಂಟ್ ನಮ್ಮ ಇಂಜುರಿಯನ್ನು ಪ್ರಿವೆಂಟ್ ಮಾಡ್ತದೆ. ಈಗ ಸಡನ್ ಆಗಿ ಬಾಸ್ಕೆಟ್ ಬಾಲ್ ಆಡುವಾಗ ಅಥವಾ ವಾಲಿಬಾಲ್ ಆಡುವಾಗ ಬೆನ್ನನ್ನು ಹಿಡ್ಕೊಂಡಿತ್ತು, ಕ್ಯಾಚ್ ಆಯ್ತು ಅಂತ ಹೇಳಿದ್ರೆ ಎಂತ ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಆಗಿ ಯಾವ ಜಾಗದಲ್ಲಿ ಆಗಿದ ಆ ಜಾಗಕ್ಕೆ ಇಮಿಡಿಯೇಟ್ ರೆಸ್ಟ್ ಬೇಕು. ಸೊ ಇನ್ನು ಇನ್ನೊಂದು ಈ ಗೇಮ್ ಅನ್ನು ಮುಗಿಸ್ತೇವೆ ಮತ್ತೆ ಮತ್ತೆ ನೋಡುವ ಅಂತೇಳಿ, ಎಸ್ಪೆಷಲ್ ನಮ್ಮ ಟೆನ್ನಿಸ್ ಅಲ್ಲೆಲ್ಲ ಇದೊಂದು ಗೇಮ್ ಆಗ್ಲಿ ಮತ್ತೆ ನೆಕ್ಸ್ಟ್ ರೆಸ್ಟ್ ಮಾಡ್ತೇವೆ ಅಂತ ಹೇಳಿ. ಸೊ ಗೇಮ್ ಕಂಟಿನ್ಯೂ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೋವು ಬಂದಲ್ಲೇ ನಿಲ್ಲಿಸುವಂತ ನಾನು ನಿಲ್ಲಿಸಿ ಆ ಜಾಗದಲ್ಲಿ ರೆಸ್ಟ್ ತಗೊಂಡು ಮೇ ಬಿ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಅದು ಹೆಲ್ಪ್ ತಗೊಂಡು ಲೋಕಲ್ ಐಸ್ ಪ್ಯಾಕ್ ಹಚ್ಚೋದು, ಸ್ವಲ್ಪ ಸ್ಪ್ರೇ ಅಥವಾ ಇದನ್ನು ಮಾಡೋದು, ಅಥವಾ ಈವನ್ ಮೈಲ್ಡ್ ಇಂಜುರಿ ಜಸ್ಟ್ ಜಾಸ್ತಿ ಇಲ್ಲ ಸ್ವಲ್ಪ ನೋವು ಕಾಣ್ತಾ ಉಂಟು ಅಂತೇಳಿ ಈವನ್ ಒನ್ ಡೇ ಎರಡು ದಿವಸ ಪೇನ್ ಕಿಲ್ಲರ್ ತಗೊಂಡು ನೋಡಿ ಮತ್ತೆ ನಮ್ಮ ಸ್ಪೋರ್ಟ್ಸ್ ಅನ್ನು ಕಂಟಿನ್ಯೂ ಮಾಡ್ಬೋದು. ಯೂಶ್ವಲಿ ಸ್ಪೋರ್ಟ್ಸ್ ಅಲ್ಲಿ ಅವರ ಕೋರ್ ಮಸಲ್ ಸ್ಟ್ರಾಂಗ್ ಇರ್ತದೆ, ಯಾಕಂದ್ರೆ ರೆಗ್ಯುಲರ್ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ. ಸೊ ನಾವು ವೀಕೆಂಡ್ ವಾರಿಯರ್ಸ್ ಅಂತ ಹೇಳ್ತೇವೆ, ಇಡೀ ದಿವಸ ವಾರ ಇಡೀ ಕೆಲಸ ಮಾಡಿ ಸ್ಯಾಟರ್ಡೇ ಸಂಡೇ ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋರು, ಅಂಥವ್ರಿಗೆ ಇಂಜುರಿ ಜಾಸ್ತಿ. ಸೊ ಅಂಥವ್ರ ನೋವೆಲ್ಲ ಬಂದಾಗ ಕೂಡಲೇ ನಾವು ಅದಕ್ಕೆ ಬೇಕಾದಂತ ಯಾರ ಹತ್ರ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ.
0: ಓಕೆ. ಸೊ ಜಾಸ್ತಿಯಾಗಿ ಸ್ಪ್ರೇ ಕೊಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ, ಅಂದರೆ ಜಾಸ್ತಿ ಕೊಡುವ ಹಾಗೆ ಕೂಡ ಇಲ್ಲ ಅಂತ ಕೂಡ ಹೇಳ್ತಾರೆ.
3: ಸೊ ಸ್ಪ್ರೇ ಮತ್ತೆ ಈ ಜೆಲ್ ಆಯಿಲ್ ಮತ್ತೆ ಹೀಟ್ ಐಸ್ ಪ್ಯಾಕ್ ಅದನ್ನೆಲ್ಲ ಯೂಸ್ ಮಾಡ್ಬೋದು, ಬಟ್ ಅಟ್ ದ ಮ್ಯಾಕ್ಸ್ ಒಂದು ಅಥವಾ ಎರಡು ದಿವಸ ಅಥವಾ ಮೂರು ದಿವಸ. ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಬೇಕಾದ ಸಿಚುವೇಶನ್ ಬಂದ್ರೆ ನಾವು ಯಾವ ಕಾರಣದಿಂದ ನೋವು ಬರ್ತಾ ಉಂಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಮತ್ತೆ ಯೂಸ್ ಮಾಡೋದು ಬೆಟರ್. ಯಾಕಂತ ಹೇಳಿದ್ರೆ ನಮಗೆ ಈ ಇಂಜುರಿಗೆ ಐಸ್ ಇಡಬೇಕಾ ಹೀಟ್ ಇಡಬೇಕಾ ಅಂಥದ್ರಲ್ಲೆಲ್ಲ ಸ್ವಲ್ಪ ಡೈಲಾಮಗಳಿರ್ತದೆ, ಅದನ್ನು ತಜ್ಞರ ಹತ್ರ ಹೋಗಿ ಕೇಳಿ ನೋಡಿಕೊಂಡು ಮತ್ತೆ ಮುಂದುವರಿಸೋದು ಒಳ್ಳೇದು ಅಂತ
0: ಹೇಳಿ. ಮತ್ತೊಂದು ಕಡೆ ಇವಾಗ ಯೂಸ್ ಇದ್ದು ಜಿಮ್ ಅದು ಹೇಳಿದರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆ ಸಂದರ್ಭದಲ್ಲಿ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದರೆ ಮಳೆಗಾಲ ಒಂದು ಕಡೆ ಆ ಕಡೆ ಈ ಕಡೆ ಸ್ಲಿಪ್ ಆಗಿ ಬೀಳುವಂಥದ್ದು, ಸೊ ಟಾಯ್ಲೆಟ್ನಲ್ಲಿ ಕೂಡ ಸೋಪ್ ಏನಾದರೆ ಇದ್ದರೆ ಅದರಲ್ಲಿ ಕೂಡ ಜಾರಿ ಬೀಳುವಂಥದ್ದು, ಸೊ ಆ ರೀತಿಯ ತುಂಬ ಕೇಸಸ್ಗಳು ಕೂಡ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯೂತ್ಸ್ ಯಾವ ರೀತಿಯಲ್ಲಿ ಇದ್ದರೆ ಒಳ್ಳೆಯದು, ಯಾವ ರೀತಿಯ ಶೂ ಹಾಕಬೇಕಾಗುತ್ತೋ ಚಪ್ಪಲಿ ಹೇಗೆ ಅದನ್ನು ಮೇಂಟೈನ್ ಮಾಡೋದು ಅಂತ, ಯಾಕಂದರೆ ಆ ಯೂತ್ಸ್ ಅದರಲ್ಲೂ ಕೂಡ ಸ್ವಲ್ಪ ಕಂಫ್ಯೂಸ್ ಥರ ಇರ್ತಾರೆ, ಬಿದ್ದು ಹೋದರೆ ಕೈ ಇದು ಏನಾದರೂ ಒಂದು ಆಗುವಂಥದ್ದೇ ಸಹಜ, ಆ ರೀತಿ ಆಗಿಬಿಟ್ಟಿದೆ.
3: ಸೊ ಈ ಈ ಫಾಲ್ ಪ್ರಿವೆನ್ಷನ್ ಅಂತ ಹೇಳೋದು ಬಹಳ ಮುಖ್ಯ. ಸೊ ಫಾಲ್ ಪ್ರಿವೆನ್ಷನ್ ಯೂಶ್ವಲಿ ಈ ಯುತ್ತಲ್ಲಿ ಯಂಗರ್ ಏಜಲ್ಲಿ ಬಿದ್ದಾಗ ಏನಾಗೋದಿಲ್ಲ, ಯಾಕಂದರೆ ನಾವು ಫ್ಲೆಕ್ಸಿಬಿಲಿಟಿ ಇರ್ತದೆ ಮತ್ತು ಬಾಡಿಗೆ ಆ ಕುಷನಿಂಗ್ ಎಫೆಕ್ಟ್ ಇರ್ತದೆ, ಎಸ್ಪೆಷಲಿ ಎಲ್ಡರ್ಲಿಯಲ್ಲಿ. ಪ್ರಾಯ ಆದ್ಮೇಲೆ ಫಾಲ್ ಪ್ರಿವೆನ್ಷನ್ ಇಸ್ ಬಹಳ ಮುಖ್ಯ, ಯಾಕಂದರೆ ಒಂದು ಆಸ್ಟಿಯೋಪೊರೋಸಿಸ್ ಇರ್ಬೋದು, ಬೋನ್ನ ಕ್ವಾಲಿಟಿ ಕಮ್ಮಿ ಇರ್ಬೋದು, ಬೋನ್ ಸ್ಟಿಫ್ನೆಸ್ ಇರ್ಬೋದು, ಆಗ ಬಿದ್ದಾಗ ಫ್ರಾಕ್ಚರ್ ಆಯ್ತು ಅಂತ ಲೆಕ್ಕ. ಸೊ ನಾ ಎಲ್ಲ ಪೇಷಂಟ್ಸ್ಗೆ ಏಜ್ ಆದವರಿಗೆ ಹೇಳುವಂತಂತೇಳಿದ್ರೆ ನೀವು ಏನಾದರೂ ಆಗಿ ಮಾತ್ರ ಬೀಳಬೇಡಿ ಅಂತೇಳಿ. ಸೊ ಪ್ರಿವೆನ್ಷನ್ ಆಫ್ ಫಾಲ್ ಬಹಳ ಮುಖ್ಯ, ನಾವು ಜಾಗ್ರತೆ ಮಾಡಬೇಕು ವೆಟ್ ನೆಲದಲ್ಲಿ ಅಥವಾ ತುಂಬ ಜಾರುವಂತ ಜಾಗದಲ್ಲಿ ಬಹಳ ಜಾಗ್ರತೆ ವಹಿಸ್ಬೇಕು. ಮತ್ತೊಂದು ಬಿದ್ದಾದ ಕೂಡಲೇ ಪೈನ್ ಎಲ್ಲಿ ಬರ್ತದೆ ಅಂತ ನೋಡ್ಬೇಕು, ನಮ್ಮ ಬೆನ್ನಲ್ಲಿ ನೋವು ಬರ್ತಾ ಉಂಟು ಅಥವಾ ಸೈಡ್ಗೆ ಅದು ಪಾಸ್ ಆಗ್ತಾ ಉಂಟು ಅಥವಾ ಬಟಕ್ಸ್ ಏರಿಯಾದಲ್ಲಿ ನೋವು ಬರ್ತಾ ಉಂಟು ಅಂದ್ರೆ ಅದು ವಾರ್ನಿಂಗ್ ಸೈನ್, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಬಿದ್ದ ಕೂಡಲೇ ಒಂದು ಶಾಕ್ ಹೊಡೆದಾಗ ಪೈನ್ ಬರ್ತದೆ, ಆ ಪೈನ್ ಅಂತ ಹೇಳಿದ್ರೆ ಬೋನಿಗೆ ಪೆಟ್ಟಾಯ್ತು ಅಂತ ಲೆಕ್ಕ. ಸೊ ಅದಕ್ಕೆ ನಾವು ಅದಕ್ಕೆ ಬೇಕಾದ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಮುಖ್ಯ, ಅದನ್ನು ನಾವು ಅವಾಯ್ಡ್ ಮಾಡಬಾರ್ದು. ಇನ್ನೊಂದು ಸಿಂಪ್ಟಮ್ಸ್ ಹೇಗೆ ಅಂತ ಹೇಳಿದ್ರೆ, ಬಿದ್ದಾದ್ಮೇಗೆ ಮಲಗ್ತೇವೆ, ಮಲಗಿದಿಂದ ಏಳುವಾಗ ಅಥವಾ ಮಲಗಿದಲ್ಲೇ ಆ ಬದಿ ಈ ಬದಿ ತಿರುಗುವಾಗ ನೋವು ಬಂತು ಅಂತ ಹೇಳಿದ್ರೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ. ಸೊ ತುಂಬಾ ಜನ ಬರ್ತಾರೆ, ನಾವು ಬಿದ್ದಿದ್ದೇನೆ 2 ವಾರ ನಂತರ ಮೊದಲು ಬಿದ್ದದ್ದು, ಆಗ ಬಿದ್ದಾಗ ಸ್ವಲ್ಪ ನೋವಾಯ್ತು ಮತ್ತೆ ನೋವು ಕಮ್ಮಿ ಆಗಿದೆ, ಮಲಗಿದಿಂದ ಏಳಲಿಕ್ಕೆ ಆಗುದಿಲ್ಲ ಅಂತೇಳಿ, ಅಂತವರಲ್ಲಿ ನಾವು ಎಕ್ಸ್ರೇ ಮಾಡಿದ್ರೆ ಅಥವಾ MRI ಮಾಡಿದ್ರೆ ಎಕ್ಸಾಕ್ಟ್ಲಿ ಫ್ರಾಕ್ಚರ್ ಇದ್ದೇ ಇರ್ತದೆ. ಸೊ ಅಂತ ಸಿಂಪ್ಟಮ್ಸ್ ಅನ್ನು ನಾವು ತುಂಬಾ ನೆಗ್ಲೆಕ್ಟ್ ಮಾಡುವ, ಅದರಿಂದ ಬಹಳ ಮುಂದಕ್ಕೆ ತೊಂದರೆ ಆಗ್ತದೆ.
0: ಎಸ್ ಖಂಡಿತ, ಯಾಕಂದ್ರೆ ತುಂಬಾ ಮಂದಿ ಯೂತ್ಸ್ ಇದನ್ನ ನಿರ್ಲಕ್ಷ್ಯ ಮಾಡುವುದು ಹೆಚ್ಚು. ಸೊ ಹಾಗಾಗಿ ಮತ್ತೊಂದು ಕಡೆ ಯೂತ್ಸ್ ಕೇಳುವಂತ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಈ ಬೆನ್ನು ನೋವು ಸಮಸ್ಯೆ ಬಂದ್ರೆ MRI ಸ್ಕ್ಯಾನ್ ಮಾಡ್ಲೇಬೇಕಾ, ಆಪರೇಷನ್ ಮಾಡ್ಲೇಬೇಕಾ, ಯಾಕೆ ಅದು ಆ ರೀತಿ ಡಾಕ್ಟರ್ಸ್ನವ್ರು ಹೇಳ್ತಾರೆ ಅಂತ, ಈ ರೀತಿ ಕ್ವಶನ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಏನು ಹೇಳ್ತೀರಿ ಡಾಕ್ಟರ್?
3: ಸೊ ನೋವು ಬಂದ ಕೂಡಲೇ MRI ಅವಶ್ಯಕತೆ ಇಲ್ಲ.
0: ಹೌದು,
3: ನಾವು ಅವರನ್ನು ಕರೆಕ್ಟಾಗಿ ಯಾವ ತೊಂದರೆ ಅಂತ ಹೇಳುದನ್ನ ನಾವು ಫೈಂಡ್ ಔಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನೀಗ ಕೆಲವು ಸಿಂಪ್ಟಮ್ಸ್ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿ. ಸೊ ಈಗ ಯಾರಾದ್ರೂ ರೆಡ್ ಫ್ಲಾಗ್ ಸೈನ್ಸ್ ಇದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕೇ ಬೇಕು, ಎಕ್ಸ್ರೇ ಅಥವಾ MRI, ಮೋಸ್ಟ್ಲಿ MRI. MRI ಅಂತ ಹೇಳಿದ್ರೆ ನಮ್ಗೆ ಇನ್ ಡಿಟೇಲ್ ಆಗಿ ಎವ್ರಿ ಸ್ಟ್ರಕ್ಚರ್ ಅಂತ ತೋರಿಸ್ತದೆ. ಸೊ ಎಕ್ಸ್ರೇ ಮಾಡಿದಾಗ ನಮ್ಗೆ ಎಲುಬುಗಳು ಹೇಗೆ ಉಂಟು ಅಂತ ಹೇಳಿ ಕಾಣ್ತದೆ, ಎಲುಬು ಜಾಯಿಂಟ್ಸ್ ಅನ್ನು ನೋಡಿ ನಮ್ಗೆ ಇಂದಿಂತ ಪ್ರಾಬ್ಲಮ್ ಆಗಿದೆ, ರಚನೆ ಹೇಗೆ ಉಂಟು ಗೊತ್ತಾಗ್ತದೆ. ಮಾತ್ರ MRI ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ, ನರ, ಡಿಸ್ಕ್, ಮಾಂಸಖಂಡಗಳು, ಜಾಯಿಂಟ್ಸ್, ಲಿಗಮೆಂಟ್ಸ್ ಅಂತದನ್ನೆಲ್ಲ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಸೊ ಮಾತ್ರ ಎಲ್ಲರಿಗೂ ಈ MRI ಅವಶ್ಯಕತೆ ಇಲ್ಲ. MRI ಸ್ವಲ್ಪ ದೊಡ್ಡ ಇನ್ವೆಸ್ಟಿಗೇಷನ್ ಕೂಡ, ಸ್ವಲ್ಪ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ಕೂಡ, ಟೈಮ್ ತಗೊಳ್ತದೆ. ಸೊ ಅಂತ ಇದ್ದಾಗ ಡಾಕ್ಟರ್ ಹೇಳಿದ್ರೆ, ಅಷ್ಟು ಅವಶ್ಯಕತೆ ಇದ್ರೆ ಮಾತ್ರ MRI ಮಾಡಿಸಿದ್ರೆ ಸಾಕು. ಸೊ ಹೆಚ್ಚಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿ MRI ಮಾಡಬೇಕಾದ ಅವಶ್ಯಕತೆ ಇಲ್ಲ.
0: ಓಕೆ, ಅದರಲ್ಲೂ ಕೂಡ ತುಂಬ ಮಂದಿ ಹಿರಿಯರು ಮನೆಯಲ್ಲೆಲ್ಲ ಇದ್ದರೆ, ಸೊ ಅವರು ಉಪ್ಪು ಸಾಸಿವೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅದು ಹೋಗುತ್ತೆ, ಬಿಸಿ ಕೋಲ್ಡ್ ಕಂಪ್ರೆಸ್ ಮಾಡಿ ಅದು ಹೋಗುತ್ತೆ, ಈ ರೀತಿ ಮಾಡಿ ಓಕೆ ನೀವು ಆವಾಗ ತಾನೇ ಹೇಳಿದರೆ ಒಂದು 2 ದಿನ ಓಕೆ, ಬಟ್ ಅದು ರೆಗ್ಯುಲರ್ ಆಗಿ ಪೇನ್ ಇದ್ದರೆ ಅದನ್ನು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು, ಅದು ಏನು ಅಂತ ಅದರ ಕಾರಣ ಅಂತ ನಾವು ನೋಡಲೇಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರೆ. ಸೊ ಒಬ್ಬರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ
4: ಹಲೋ
0: ಹಲೋ ನಮಸ್ತೆ ನಮಸ್ತೆ
4: ಡಾಕ್ಟರ್, ನಮಸ್ತೆ
0: ನಮಸ್ತೆ ನಮಸ್ತೆ. ನಿಮ್ಮ ಹೆಸರು?
4: ನಾನು
0: ರತ್ನಶೆಟ್ಟಿ. ಕೇಳಿ ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದ್ದಾರೆ.
4: ಅಲ್ಲ ಡಾಕ್ಟರ್, ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ದೀವಿ. ನಾನು ಕೇಳುದಂದ್ರೆ ನಮ್ಗೆ ಎಂತಾದ್ರೂ ಒಂದು ಉಪಕಾರ ಇರ್ತದಲ್ಲ ನಿಮ್ಮ ಮಾತಲ್ಲಿ. ಏನಾದ್ರೂ ಒಂದು ಸಮಸ್ಯೆ ಆದ್ರೆ ನಿಮ್ಮ ಮಾತು ಕೇಳಿದ್ದೆ, ಅವರು ಹೇಳ್ತಿದ್ರು ಹೀಗೆ ಹೇಗೆ ಆದ್ರೆ ಹೀಗೆ ಆಗ್ತದೆ ಅಂತ, ಅದಕ್ಕೆ ಕಿವಿಕೊಟ್ಟು ಕೇಳುದು. ಆಮೇಲೆ ಮೊನ್ನೆ ಒಂದು 2 ತಿಂಗಳ ಹಿಂದೆ ನಮ್ದು KMC ಉಚಿತ ತಪಾಸಣೆ ಇತ್ತ ಅಂತ, ಬೆನ್ನು ನೋವು ಮತ್ತು ಕುತ್ತಿದ್ದೆ ನೋಡಿದೆ.
3: ಹೌದಮ್ಮ
4: ಹೌದು, ಇದ್ರಲ್ಲಿ ರೇಡಿಯೋದಲ್ಲಿ ಹೇಳ್ತಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ
0: ಶುಭಾಶಯಗಳು ನಿಮಗೂ ಕೂಡ.
4: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ನಿಮ್ಗೆ ತುಂಬಾ ಧನ್ಯವಾದಗಳು ಡಾಕ್ಟರ್.
0: ಥ್ಯಾಂಕ್ ಯು, ಓಕೆ, ಕೇಳ್ತಾನೆ ಇರಿ. ಎಸ್, ಓಕೆ ಓಕೆ ಓಕೆ ಎಸ್. ಆಗ ನಾನು ಅದೇ ಹೇಳಿದ್ದೆ, ಕೆಲವೊಂದಿಷ್ಟು ಮೂಢನಂಬಿಕೆಗಳು ಥರ ಅಥವಾ ಅದನ್ನೇ ಮಾಡಿ ಅದರಲ್ಲೇ ಹೋಗಿಬಿಡುತ್ತೆ ಅಂತೆಲ್ಲ ಹೇಳುವಂಥವ್ರು ಕೂಡ ಇದ್ದಾರೆ. ಸೊ ಆ ರೀತಿ ಹೇಳುವವರಿಗೆ,
3: ಸೊ ಈ ಬೆನ್ನು ನೋವಲ್ಲಿ ತುಂಬ ಮಿತ್ಸ್ ಅಂತ ಇದೆ. ನಾವೀಗ ಮಿತ್ಸ್ ಆಫ್ ಬ್ಯಾಕ್ ಪೇನ್ ಅಂತೇಳಿ ಹೇಳ್ತೇವೆ. ಸೊ ಈ ಮಿತ್ಗಳಲ್ಲಿ ಒಂದೆಂತಂತ ಹೇಳಿದರೆ, ಬೆನ್ನು ನೋವು ಬಂದರೆ ರೆಸ್ಟ್ ತಗೊಂಡು ಸರಿ ಆಗ್ತದೆ ಅಂತೇಳಿ. ಸೊ ಇದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್. ಸೊ ರೆಸ್ಟಲ್ಲಿ ಎಲ್ಲ ನೋವು ಕೂಡ ಕಮ್ಮಿ ಆಗ್ತದೆ ಅಂತೇಳಿ ನಮ್ಮ ಒಂದು ಜನರಲ್ ಇದು. ಬಟ್ ಎಷ್ಟು ಸಮಯ ಅಂತ ಹೇಳೋದಕ್ಕೆ, ಅದಕ್ಕೆ ಎಷ್ಟು ಸಮಯ ರೆಸ್ಟ್ ತಗೊಳ್ಬೇಕು ಅಂತ ಹೇಳೋದಕ್ಕೆ ಕರೆಕ್ಟ್ ಆದ ಬೇಸಿಸ್ ಇಲ್ಲ. ಸೊ ಯಾವಾಗಲೂ ನಾವು ನೋವು ಬಂದಾಗ ಮ್ಯಾಕ್ಸಿಮಮ್ ಒನ್ ಡೇ ರೆಸ್ಟ್ ಅಥವಾ ಎರಡು ದಿನ ರೆಸ್ಟ್. ಎರಡು ದಿನಕ್ಕಿಂತ ಜಾಸ್ತಿ ರೆಸ್ಟ್ ತಗೊಂಡ್ರೆ ಅದು ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅಲ್ಲ. ಅದರಿಂದಾಗಿ ಸ್ನಾಯುಗಳು ಹಾಳಾಗ್ತದೆ, ಮತ್ತೆ ಅದು ಜಿಡ್ಡು ಹಿಡಿದಾಗೆ ಆಗ್ತದೆ. ಅದರಿಂದ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಪ್ರಾಬ್ಲಮ್ ಕಮ್ಮಿ ಆಗೋದಿಲ್ಲ. ಮತ್ತೆ ರೆಸ್ಟಲ್ಲಿ ಇದ್ದಾಗ ನಮಗೆ ಎಂಥ ಪ್ರಾಬ್ಲಮ್ ಆಗ್ತಾ ಉಂಟು ಅಂತೇಳಿ ಗೊತ್ತಾಗೋದಿಲ್ಲ. ಸೊ ಪುನಃ ನಡಿಲಿಕ್ಕೆ ಶುರು ಮಾಡಿದಾಗ ಪ್ರಾಬ್ಲಮ್, ಅದೇ ಪ್ರಾಬ್ಲಮ್ ಇರ್ತದೆ. ಸೊ ಹಾಗಾಗಿ ನಾವು ಡೇಸ್ ಅನ್ನು ವೇಸ್ಟ್ ಮಾಡ್ತೇವೆ. ಸೊ ರೆಸ್ಟ್ ಐಡಿಯಾ ಅಲ್ಲ. ಮತ್ತೆ ಈ ನೀವು ಹೇಳಿದಾಗೆ ಬೇರೆ ಬೇರೆ ಅದ ಆಲ್ಟರ್ನೇಟಿವ್, ಈ ಎಣ್ಣೆ ಹಚ್ಚೋದು ಅಥವಾ ಬೇರೆ ಆದ ಟ್ರೀಟ್ಮೆಂಟ್ಗಳು ಇರ್ತದೆ ಅಂಥದ್ದನ್ನು ಆಲ್ಟರ್ನೇಟಿವ್ ಆಗಿ ಟ್ರೀಟ್ಮೆಂಟ್ ಮಾಡೋದು, ಅದು ಯಾವುದು ಕೂಡ ತಪ್ಪಲ್ಲ. ಮಾತ್ರ ತುಂಬ ಸಮಯ ಮಾಡೋದು ಒಳ್ಳೇದಲ್ಲ. ನಮಗೆ ಯಾವುದೇ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವೊಂದು ಡಯಾಗ್ನೋಸಿಸ್ಗೆ ಬರಬೇಕು. ನಾವು ಎಂಥದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತೇಳಿ ಗೊತ್ತಾದರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಥವಾ ಸ್ಪಾಂಡಿಲೋಸಿಸ್, ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಸಾಧಾರಣ ಎಲ್ಲರಿಗೂ ಇದ್ದದೆ. ಇದು ಈ ನನಗೆ ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಉಂಟು ಅಂತೇಳಿ ಗೊತ್ತಾದ ನಂತರ ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸಿ ನಿಮಗೆ ಬೇರೇನು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ದನ್ನು ನಾವು ಕನ್ಫರ್ಮ್ ಮಾಡಿ ಅದ್ರ ನಂತರ ಎಣ್ಣೆ ಮಾಡೋದು, ಶಾಖ ಕೊಡೋದು, ಅದು ಅಕ್ಸೆಪ್ಟಬಲ್. ಬಟ್ ಗೊತ್ತಿಲ್ಲದೆ ಇದ್ದಾಗ ಕೆಲವು ಸತಿ ಇನ್ಫೆಕ್ಷನ್ಸ್ ಇರ್ತದೆ ನಮಗೆ, ಟ್ಯೂಬರ್ಕ್ಲೋಸಿಸ್ ಮತ್ತು ಬೆನ್ನೆ ಬೇರೆ ಬೇರೆ ಇನ್ಫೆಕ್ಷನ್ಗಳು, ಬೇರೆ ಬೇರೆ ಕಾಯಿಲೆಗಳು, ಅಪರೂಪದಲ್ಲಿ ಕ್ಯಾನ್ಸರ್ಸು ಅಂಥದ್ದನ್ನೆಲ್ಲ ಬೆನ್ನು ಬೆನ್ನಲ್ಲಿ ಕಾಣೋದು ಉಂಟು. ಅಂಥದ್ದನ್ನು ನಾವು ನಿಗ್ಲೆಕ್ಟ್ ಮಾಡಿ ಬಿಸಿನೀರು ಶಾಖ ಕೊಟ್ಟುಕೊಂಡು ಎಣ್ಣೆ ಹಾಕಿಕೊಂಡು ಮತ್ತೆ ಬೆಡ್ ರೆಸ್ಟ್ ಮಾಡಿ ಸರಿ ಆಗ್ತದೆ ಅಂತ ಹೇಳಿ ಮಾಡಿಕೊಂಡು ಅದು ಬಹಳ ತಪ್ಪು
0: ತಪ್ಪು ಅಂತ ಹೇಳಿಕೊಂಡು. ಸೊ ಇನ್ನು ನೀವು ಕೂಡ ಒಬ್ಬರು ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ಇದು ತಜ್ಞರು ಕೂಡ ಹೌದು. ಹೆಚ್ಚಾಗಿ ಜನರಲ್ಲಿ ಅದೊಂದು ರೀತಿಯ ಭಯ ಇರುತ್ತೆ, ಈ ಶಸ್ತ್ರಚಿಕಿತ್ಸೆ ಮಾಡಿದರೆ ಬೆನ್ನು ಹುರಿದು ಪಾರ್ಶ್ವವಾಯು ಬಂದು ಬಿಡುತ್ತೆ ಅಂತ ಹೇಳಿಕೊಂಡು. ಸೊ ಆ ರೀತಿಯಲ್ಲಿ ಅದರಲ್ಲಿ ಏನು ಸರಿ, ಏನು ತಪ್ಪಿದೆ?
3: ಸೊ ಇನ್ನೊಂದು ವೆರಿ ಮುಖ್ಯ ಮಿತ್ ಅಂತಂತೇಳಿದ್ರೆ, ಆಪರೇಷನ್ ಮಾಡಿದರೆ ಮಲಗಿದಲ್ಲೇ ಆಗ್ತಾರೆ. ಸೊ ಅದು ಬಹಳ ಒಂದು ತಪ್ಪಾದ ಇದು. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಲ್ಲ ಕಡೆ ಉಂಟು. ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತೇಳಿದ್ರೆ, ನಮ್ಮದೊಂದು ಅಸೋಸಿಯೇಷನ್ ಉಂಟು, ಅಸೋಸಿಯೇಷನ್ ಆಫ್ ಸ್ಪೈನ್ ಸರ್ಜನ್ಸ್ ಆಫ್ ಇಂಡಿಯಾ ಅಂತೇಳಿ. ಅದು ಸ್ಪೈನ್ ಸರ್ಜರಿ ಸೇಫ್ ಸರ್ಜರಿ ಅಂತ ಹೇಳಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟು ಪಬ್ಲಿಷ್ ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಸೊ ಸ್ಪೈನ್ ಸರ್ಜರಿ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಸರ್ಜರಿ. ಸೊ ನಮ್ಗೀಗ ಸ್ಪೈನ್ ಸರ್ಜರಿ ಮಾಡುವವರಿಗೆ ಬೆನ್ನ ರಚನೆ, ಎಲ್ಲಿ ನರ ಉಂಟು, ಎಲ್ಲಿ ಎಲುಬುಂಟು, ಎಲ್ಲಿ ಡಿಸ್ಕ್ ಉಂಟು ಅಂತ ಹೇಳೋದು ನಮ್ಗೊಂದು ಹೊಸ್ತಲ್ಲ. ಸೊ ಅಂಥದ್ದನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ 15 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 10-15,000 ಸರ್ಜರಿ ನಾವು ಮಾಡಿ ಆಗಿದೆ. ಸೊ ಹಾಗಾಗಿ ನಮಗೆ ಇನ್ನೊಂದು ಸರ್ಜರಿ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಆಗಿರೋದಿಲ್ಲ. ಸೊ ಇಟ್ ಇಸ್ ಎ ರುಟೀನ್ ಪ್ರೊಸೀಜರ್. ದಿವಸಕ್ಕೆ ಒಂದು 3-4 ಸರ್ಜರಿ ನಾವು ಮಾಡ್ತಾ ಇರ್ತೇವೆ, ಹಾಗಾಗಿ ನಮ್ಗೆ ಅಷ್ಟಂತ ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ಕರೆಕ್ಟ್ ಆಗಿ ಅದರ ಬಗ್ಗೆ ನಾಲೆಜ್ ಇದ್ದು ಸರಿಯಾದ ನಾವು ಸರ್ಜಿಕಲ್ ಪ್ರೊಸೀಜರ್ ಡೆಲಿವರಿ ಮಾಡಿದರೆ ಅದು ಇಮಿಡಿಯೇಟ್ ರಿಲೀಫ್ ಕೊಡ್ತದೆ. ಮತ್ತೆ ಅವರು ಪೇಷಂಟ್ಸಿಗೆ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಬರ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಒಂದು ಇನ್ನೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಎಂತ ಅಂತ ಹೇಳಿದ್ರೆ, ಸರ್ಜರಿಗೆ ಹೆದರಿ ಡಾಕ್ಟರ್ ಹತ್ರ ಹೋದ್ರೆ ಸರ್ಜರಿ ಹೇಳ್ತಾರೆ ಅಂತ ಹೇಳಿ ಹೇಳಿಕೊಂಡು ಡಾಕ್ಟರ್ ಹತ್ರ ಬರುದಿಲ್ಲ ಅಥವಾ ಇನ್ವೆಸ್ಟಿಗೇಷನ್ ಮಾಡುದಿಲ್ಲ. MRI ಮಾಡಿದ ಸರ್ಜರಿ ಹೇಳ್ತಾರೆ, ಅದಕ್ಕೆ MRI ಮಾಡಲಿಲ್ಲ ಅಂತೇಳಿ ಮಾಡುದಿಲ್ಲ. ಸೊ ಅದು ತಪ್ಪು. ನಾವು ಡಯಾಗ್ನೋಸ್ ಮಾಡಿ ಆದ ನಂತರ ಒಂದು ವೇಳೆ ಸರ್ಜರಿ ಅವಶ್ಯಕತೆ ಇದ್ರೆ ಮಾತ್ರ ಸರ್ಜರಿ ಹೇಳ್ತಾರೆ. ಸೊ ಅವಶ್ಯಕತೆ ಇದ್ದಾಗ ಸರ್ಜರಿ ಮಾಡಿಸಲೇಬೇಕು, ಯಾಕಂತ ಹೇಳಿದ್ರೆ ನಮ್ಮ ಆಕ್ಟಿವಿಟಿಗೆ ಅಥವಾ ಇದಕ್ಕೆಲ್ಲ ದೇಹಕ್ಕೆ ಒಳ್ಳೇದ.
0: ಇವಾಗ ಒಂದು ವೇಳೆ ಅವರು ಮಾಡಲೇ ಇಲ್ಲ, ಅದೇ ಪೇನ್ ಆ ರೀತಿನೇ ಇತ್ತು, ಸೊ ಅವರಿಗೆ ಮುಂದೆ ಯಾವ ರೀತಿ ಸಮಸ್ಯೆ
3: ಆ ರೀತಿ ಕೂಡ ಆಗುವಂಥದ್ದು ಉಂಟು. ನಾವೀಗ ಸರ್ಜರಿ ಡಾಕ್ಟರ್ ಹೇಳಿದ್ದಾರೆ ಕಾಲ ಬಲ ಹೋಗ್ತದೆ, ಅದ್ರ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಸೊ 1-2 ವರ್ಷ ಕಾಲ ಬಲ ಹೋದ್ರೆ ಆ ನರಕ್ಕೆ ಅದರ ರಿಕವರಿ ಪೊಟೆನ್ಷಿಯಲ್ ಹೋಗ್ತದೆ. ಸೊ ಒಂದು ಸತಿ ನರಕ್ಕೆ ಡ್ಯಾಮೇಜ್ ಆದ್ಮೇಲೆ ಅದಕ್ಕೊಂದು ರಿಕವರಿ ಟೈಮ್ ಅಂತ ಇದೆ, ಎಲ್ಲದಕ್ಕೂ ಒಂದು ಹೀಲಿಂಗ್ ಟೈಮ್. ಸೊ ಆ ಹೀಲಿಂಗ್ ಟೈಮಿನ ಒಳಗಡೆ ಸರ್ಜರಿ ಮಾಡಬೇಕು. ಯಾವಾಗ ನಾವು ಟ್ರೀಟ್ಮೆಂಟ್ ನರದ ಬಲ ಹೋಗೋಕ್ಕಿಂತ ಅಥವಾ ಕಾಲಿನ ಬಲ ಹೋಗೋಕ್ಕಿಂತ ಮೊದಲೇ ಮಾಡಿದ್ರೆ ಅದರ ಟ್ರೀಟ್ಮೆಂಟ್ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಸೊ ನಾವು ಯಾವಾಗಲೂ ಬೆಸ್ಟ್ ರಿಸಲ್ಟ್ಗೆ ಏಮ್ ಮಾಡುವಂಥದ್ದು. ಸೊ ಬೆಸ್ಟ್ ರಿಸಲ್ಟ್ಗೆ ಅರ್ಲಿ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೇಟ್ ಟ್ರೀಟ್ಮೆಂಟ್ ಆದರೆ ನಮಗೆ ರೆಸಿಡುವಲ್ ಡೆಫಿಸಿಟ್ ಉಳಿತದೆ, ಕೆಲವರಿಗೆ ಫುಡ್ ಡ್ರಾಪ್ ಆಗಿರ್ತದೆ, ಕಾಲದ್ದು ಬಲ ಹೋಗಿರ್ತದೆ. ಸೊ ಅಂಥದ್ದಕ್ಕೆ ನಾವು ಆಪರೇಷನ್ ಮಾಡಿದ ನಂತರ ಕೂಡ ಫರ್ದರ್ ವರ್ಸನಿಂಗ್ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗದೆ ಇರುವಂಥದ್ದನ್ನು ನಾವು ಪ್ರಿವೆಂಟ್ ಮಾಡೋದು, ಮತ್ತು ಸತ್ತ ನರಗಳನ್ನು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮ್ ಪೀರಿಯಡ್ನ ಒಳಗಡೆ ಮಾಡೋದು ಬಹಳ
0: ಬಹಳ ಮುಖ್ಯ ಅಂತ ಹೇಳ್ಕೊಂಡು ಎಸ್ ಮುಂದಿನ ಕರೆ ಅಂತ. ಹಲೋ ಹಲೋ ಹಾ ಹಲೋ
5: ಸರ್ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತೀವಿ?
5: ಪೂರ್ಣಿಮಾ
0: ಸಾಲತೂರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ಬೋದು.
3: ನಮಸ್ತೆ ಹೇಳಿ ಪೂರ್ಣಿಮಾ.
5: ಜನ್ಮಾಷ್ಟಮಿಯ ಶುಭಾಶಯಗಳು.
0: ನಿಮಗೂ ಕೂಡ ಜನ್ಮಾಷ್ಟಮಿ.
5: ನಮಸ್ತೆ ಡಾಕ್ಟರ್.
3: ನಮಸ್ತೆ ಅಮ್ಮ.
5: ನಾವೀಗ ಈ ಕುತ್ತಿಗೆ ನೋವು ಬರುವಾಗೆಲ್ಲ ನೆಟ್ಟಿಗೆ ತೆಗಿತೇವಲ್ಲ, ಮತ್ತೆ ಇದೇ ತರ ಬೆನ್ನು ನೋವಿಗೂ ಕೆಲವರು ನೆಟ್ಟಿಗೆ ತೆಗಿತಾರೆ ಅಂತ ಹೇಳುದು ಕೇಳಿದ್ದೇನೆ, ಇದು ಎಷ್ಟು ಸರಿ ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್.
3: ನಮಸ್ತೆ ಪೂರ್ಣಿಮಾ ಅವರೇ. ಇದು ನೆಟ್ಟಿಗೆ ತೆಗೆಯುವುದು ಅಂತ ಹೇಳಿದ್ರೆ, ಈಗ ನಮ್ಮ ಕುತ್ತಿಗೆಯಲ್ಲಿ ಮತ್ತೆ ಬೆನ್ನಮೂಳಲ್ಲಿ ತುಂಬಾ ಜಾಯಿಂಟ್ಸ್ ಗಳಿದೆ, ಸಾಧಾರಣ ಒಂದು 23 ಡಿಸ್ಕ್ ಇದೆ, ಮತ್ತೊಂದು 50 ಜಾಯಿಂಟ್ಸ್ ಇದೆ. ಸೊ ಎವ್ರಿ ಲೆವೆಲ್ ಅಲ್ಲಿ ಎರಡೆರಡು ಜಾಯಿಂಟ್ ಗಳಿದೆ. ಸೊ ನಮ್ಮ ಕೈಯಲ್ಲೆಲ್ಲ ನಾವು ಟಕ್ ಟಕ್ ಅಂತ ನೆಟ್ಟಿಗೆ ಯಾವಾಗಲೂ ತೆಗಿತಾ ಇರ್ತೇವೆ. ಸೊ ಅದರಿಂದಾಗಿ ಈ ಜಾಯಿಂಟ್ ಗಳಿಗೆ ಮೇಜರ್ ಡ್ಯಾಮೇಜ್ ಆಗುದಿಲ್ಲ, ಬಟ್ ಈ ಕುತ್ತಿಗೆಯದ್ದು ಮತ್ತೆ ಬೆನ್ನಿನ ಲಟ್ಟಿಗೆ ತೆಗಿಬೇಕಾದ್ರೆ ಅದಕ್ಕೆ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಸ್ಟ್ರೆಸ್ ಅನ್ನು ಹಾಕಬೇಕಾಗ್ತದೆ. ಸೊ ಆ ಜಾಗದಕ್ಕೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಹೆಚ್ಚಾಗಿ ನಾರ್ಮಲ್ ಆಗಿ ಯಂಗ್ ಜನರು ಟಕ್ ಟಕ್ ಅಂತ ಲಟ್ಟಿಗೆ ತೆಗೆದಾಗ ಏನಾಗುದಿಲ್ಲ, ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಸ್ಟೆಬಿಲಿಟಿ ಮತ್ತೆ ಅಲೈನ್ಮೆಂಟ್ ಕರೆಕ್ಟ್ ಇರ್ತದೆ. ಒಂದು ವೇಳೆ ಸರಿ ಇಲ್ಲ ಅಂತ ಹೇಳಿ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಆ ಜಾಗದ ಜಾಯಿಂಟ್ ಗೆ ಆ ಸ್ಟ್ರೆಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಹಾಳಾಗ್ತದೆ ಅಥವಾ ಡಿಸ್ಕ್ ಹರಿಯುತ್ತದೆ. ಅಂತದನ್ನು ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನನ್ನ ನಟಿಗೆ ತೆಗೆದಿದ್ದಾಗ ಏನು ಪ್ರಯೋಜನ ಇಲ್ಲ.
0: ಓಕೆ, ಇವಾಗ
3: ಹ್ಯಾಬಿಟ್ ಅಷ್ಟೇ.
0: ಸೆಲೂನಿಗೆ ಹೋದ್ರೂ ಕೂಡ ಮಿಷಿನ್ ಹಾಕಿ ಸ್ವಲ್ಪ ಈ ಬೆನ್ನು ಹುರಿ ಆ ಕಡೆಗೆಲ್ಲ ಇದೆಲ್ಲ ಮಿಷಿನ್ ಎಲ್ಲ ಕೊಡ್ತಾರೆ, ಮತ್ತೆ ಅವರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಮಸಾಜ್ ತರ ಎಲ್ಲ ಮಾಡ್ತಾರೆ.
3: ಮಸಾಜಿಂಗ್ ಅಂಡ್ ಮೊಬಿಲೈಸೇಷನ್ ಬಹಳ ಒಂದು ಟ್ರಿಕ್ಕಿ ಆದ ಸಬ್ಜೆಕ್ಟ್. ಮಸಾಜರ್ ಓಕೆ, ಎಂತದರಿಂದಾಗಿ ಮಾಂಸ ಖಂಡಕ್ಕೆ ಸ್ವಲ್ಪ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗ್ತದೆ, ಮತ್ತೆ ನಮ್ಗೆ ಖುಷಿ ಆಗ್ತದೆ ಬಿಟ್ರೆ ಅದರಿಂದ ಅಷ್ಟು ಹಾಳಿಲ್ಲ. ಬಟ್ ಈ ಜರ್ಕ್ ಕೊಟ್ಟು ಕುತ್ತಿಗೆಯಿಂದ ನಟಿಗೆ ಟಕ್ ಅಂತ ಹೇಳಿ ತೆಗೆಯುವಂಥದ್ದು, ತಿರುಗಿಸುವಂಥದ್ದು, ಅದು ಬಹಳ ರಿಸ್ಕಿ. ಅಂಥದ್ದನ್ನು ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಏನಾಗುದಿಲ್ಲ. ಈಗ ನಾವು ಬೈಕಲ್ಲಿ 120 ಸ್ಪೀಡಲ್ಲಿ ಹೋಗ್ಬೋದು, ಹೆಚ್ಚಾಗಿ ಏನಾಗುದಿಲ್ಲ, ಬಟ್ ಬಿದ್ರೆ ಜೀವಕ್ಕೆ ಅಪಾಯ ಆಗ್ತದೆ. ಅದೇ ರೀತಿ ಇದನ್ನು ತೊಂದರೆ ಆದದ್ದು ಆದ ತುಂಬಾ ಪೇಷಂಟ್ಸ್ ಕೂಡ ಇದ್ದಾರೆ ಇದರಿಂದಾಗಿ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್
0: ಬೆಟರ್ ಅಂತ. ಓಕೆ, ಇನ್ನು ಫುಡ್ ವಿಷಯಕ್ಕೆ ಸಂಬಂಧಪಟ್ಟ ನಾವು ಬಂದಾಗ ಅತಿಯಾದ ಧೂಮಪಾನ ಕೂಡ ಇದಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ. ಇನ್ನು ಏನೇನು ಕಾರಣಗಳಿರ್ಬೋದು ಈ ಒಂದು ಬೆನ್ನು ನೋವು ಸಮಸ್ಯೆಗೆ?
3: ಸೊ ಫುಡ್ ಮತ್ತು ಹ್ಯಾಬಿಟಿಗೆ ಬಂದಾಗ ಹ್ಯಾಬಿಟಲ್ಲಿ ಸ್ಮೋಕಿಂಗ್ ಬಹಳ ಹಾಳು. ನಮ್ಮಲ್ಲಿ ಏನು ಗೈಡ್ಲೈನ್ಸ್ ಇದೆ ಅಂತ ಹೇಳಿದ್ರೆ, ನಾವು ಸ್ಪೈನ್ ಸರ್ಜರಿ ಫ್ಯೂಷನ್ ಸರ್ಜರಿ ಫಾರ್ ಎಕ್ಸಾಂಪಲ್ ಮಾಡುದು ಅಂತ ಹೇಳಿದ್ರೆ 2 ಸ್ಮೋಕಿಂಗ್ ಮಾಡಲೇಬಾರ್ದು. ಸೊ 2 ನಂತರ ಸ್ಟಾಪ್ ಮಾಡಿದ ನಂತರ ಸರ್ಜರಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳಿ, ಅದು ಡಾಕ್ಯುಮೆಂಟೆಡ್ ರಿಪೋರ್ಟ್ಸ್. ಸೊ ಹಾಗಾಗಿ ಸ್ಮೋಕಿಂಗ್ ಅಂತೂ ಬೆನ್ನಿಗೆ ಬಹಳ ಹಾಳು, ಅದರ ಮತ್ತೆ ಬೇರೆ ದೇಹಕ್ಕೆ ಲಂಗ್ಸ್ಗೆಲ್ಲ ಕೂಡ ಹಾಳು, ಬಟ್ ಬೆನ್ನಿಗೆ ಕೂಡ ಬಹಳ ಹಾಳು. ಅದಲ್ಲದೆ ಫುಡ್ ಹ್ಯಾಬಿಟಿಗೆ ಬಂದಾಗ ನಮಗೆ ಬೆನ್ನಿಗೆ ಮೂಳೆಗಳ ಹೆಲ್ತ್ ಭಾರಿ ಮುಖ್ಯ, ಬಹಳ ಮುಖ್ಯ. ಸೊ ಆಸ್ಟಿಯೋಪೊರೋಸಿಸ್ ಅಂತೇಳಿ ಒಂದು ಕಾಯಿಲೆ ಇದೆ. ಸೊ ಆಸ್ಟಿಯೋಪೊರೋಸಿಸ್ ಅಂದ್ರೆ ಬೋನಲ್ಲಿ ಇದ್ದ ಬೆನ್ ಎಲುಬಲ್ಲಿ ಇದ್ದಂತ

0: ಬೋನ್ ಸಾಂದ್ರತೆ ನಮ್ ಪ್ರಾಯ ಆದಾಗ 60 ವರ್ಷದಲ್ಲಿ ಬೋನ್ ಎಷ್ಟು ಗಟ್ಟಿ ಇರ್ತದೆ ಅಂತ ಹೇಳಿದ್ರೆ ಡಿಟರ್ಮೈನ್ ಮಾಡ್ತದೆ. ಸೊ ಈಗಲೇ ನಾವು ಫುಡ್ ಅಲ್ಲಿ ಕೇರ್ಫುಲ್ ಆಗಿ ಇದ್ರೆ ಮತ್ತೆ ಎಲುಬಿನ ಸಾಂದ್ರತೆ ಒಳ್ಳೆದಿದ್ರೆ ಪ್ರಾಯ ಆದಾಗ ಬ್ಯಾಕ್ ಪೈನ್ ಬರೋದು ಅಥವಾ ಬೆನ್ನು ಬಗ್ಗುದನ್ನು ತಪ್ಪಿಸಬಹುದು. ಸೊ ಫುಡ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಓಕೆ, ಇನ್ನು ಆಗ ತಾನೆ ನೀವು ಹೇಳಿದ್ರಿ ಬೆನ್ನು ಹುರಿ ಶಸ್ತ್ರಚಿಕಿತ್ಸೆಯ ಬಗ್ಗೆ, ಅದು ನಂತರದಲ್ಲಿ ಕೂಡ ರೋಗಿ ಎಷ್ಟು ದಿನಗಳಲ್ಲಿ ತಮ್ಮ ದಿನನಿತ್ಯ ಕೆಲಸಕ್ಕೆ ಆತ ಮರಳಬಹುದು?
0: ಸೊ ಬೆನ್ನಮೂಳೆಯಲ್ಲಿ ಶಸ್ತ್ರಚಿಕಿತ್ಸೆ ಅಂತೇಳಿ ಸಾಧಾರಣ 100-150 ವೆರೈಟಿ ಆದ ಶಸ್ತ್ರಚಿಕಿತ್ಸೆಗಳಿದೆ. ಸೊ ಅದರಲ್ಲಿ ನಮ್ಮ ರೆಗ್ಯುಲರ್ ಸಿಂಪಲ್ ಆದ ಶಸ್ತ್ರಚಿಕಿತ್ಸೆಗಳು, ನಾವು ಸರ್ಜರಿ ಮಾಡೋದಾದ್ರೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಇರ್ಬೋದು. ಎಂಡೋಸ್ಕೋಪಿಕ್ ಸರ್ಜರಿ ಅಂತೇಳಿ ಸಣ್ಣ ರಂಧ್ರ ಮಾಡಿ ಅದರಲ್ಲಿ ಬೆನ್ನಮೂಳೆಯ ಸರ್ಜರಿ ಮಾಡುವಂಥದ್ದು. ಸೊ ಅದು ಮಾಡಿದ್ರೆ ವಿದಿನ್ 1-2 hours ಪೇಷಂಟ್ ನಡಿಬಹುದು, ನಡೆಯೋದ್ರಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೋದು ಅಥವಾ ಅದೇ ದಿವಸ ಮನೆಗೆ ಹೋಗ್ಬೋದು ಮತ್ತೆ ಅವರ ರುಟೀನ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಬೋದು. ಅಥವಾ ಮಿನಿಮಲಿ ಇನ್ವೇಸಿವ್ ಬೇರೆ ಸರ್ಜರಿಗಳು, ಅದು ಕೂಡ 1 or 2 days ಪೇಷಂಟ್ ಫಿಟ್ ಆಗ್ತಾರೆ, ಅವ್ರು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಸರ್ಜರಿಗಳು ಸ್ವಲ್ಪ ದೊಡ್ಡ ಸರ್ಜರಿ ಇರ್ತದೆ, ಅದರಲ್ಲಿ ಸ್ವಲ್ಪ ಪೇನ್ ಇರ್ತದೆ. ಆ ನೋವು ಕಮ್ಮಿ ಆದ ಕೂಡಲೇ ಅವರು ಎದ್ದಕ್ಕೂ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮಾತ್ರ ಯೂಶ್ವಲಿ ಸರ್ಜರಿ ಆದ್ಮೇಲೆ ಎಕ್ಸೆಸಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ಬೆನ್ನಿಗೆ ಮುಂದೆ ಬಗ್ಗಿ ಭಾರ ಎತ್ತಿ ಕೆಳಗಡೆ ಕೂತ್ಕೊಂಡು ಅಂತ ಒತ್ತಡ ಬೀಳುವಂತ ಸಿಚುವೇಶನ್ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಆಪರೇಷನ್ ಮಾಡಿ ಆದ್ಮೇಲೆ ಚರ್ಮ 1-10 days ಒಣಗ್ತದೆ, ಒಳಗಡೆ ಮಾಂಸಗಳನ್ನ 1-3 days ಒಣಗ್ತದೆ, ಅದೇ ಎಲುಬು ಡಿಸ್ಕ್ಗಳೆಲ್ಲ 3 ತಿಂಗಳು ಹಿಡಿತದೆ ಅದನ್ನು ಹೀಲಿಂಗ್. ಸೊ ಆ ಟೈಮ್ ಹೀಲಿಂಗ್ ಅನ್ನು ನಾವು ಕೊಟ್ಟರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ
1: ಅಂತ ಹೇಳ್ಕೊಂಡೆ. ಅದಕ್ಕೋಸ್ಕರ ಆಗತಾನೆ ನಾವು ಹೇಳಿದ್ದೇವೆ, ಯೂಸು ತುಂಬ ಇಂಥ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ MRI ಮಾಡಬೇಕು, ಯಾಕೆ ನಾವು ಆಪರೇಷನ್ ಮಾಡಬೇಕು, ಅದು ಸರಿಯಾಗಲ್ವ. ಅವರು ಹೇಳಿದರು ಉಪ್ಪು ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಅದು ಗುಣ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ ತುಂಬ ಚೆನ್ನಾಗಿ ಹೇಳಿದರು ಆ ಒಂದು ವಿಷಯದಲ್ಲಿ. ಯಾಕೆ ಎಷ್ಟು ದಿನಗಳು ಕೂಡ ಬೇಕಾಗುತ್ತೆ, ಅದು ಮತ್ತೆ ಮುಂದುವರಿತಾ ಹೋದರೆ. ಸೊ ಅದಕ್ಕೆ ಏನು ನೀಡ್, ಅದಕ್ಕೆ ಏನು ಬೇಕಾಗುತ್ತೆ ಅಂತ ಟ್ರೀಟ್ಮೆಂಟ್. ಸೊ ಅದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. ಸೊ ಕೊನೆಯದಾಗಿ ನಮ್ಮ ಯೂತ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಈ ಒಂದು ವಿಚಾರದಲ್ಲಿ ಏನೊಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಿ ಡಾಕ್ಟರ್?
0: ಸೊ ಈ ನನ್ನ ಕೊನೆಯ ಸಂದೇಶ ಎಂತ ಅಂತ ಹೇಳಿದ್ರೆ, ಯಾವಾಗಲೂ ಫಿಟ್ ಆಗಿರಿ. ನಮ್ಮ ಸ್ಪೈನ್ ಮೊಬೈಲ್ ಸ್ಟ್ರಕ್ಚರ್, ಸೊ ಒಂದೇ ಪೋಸ್ಚರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬೇಡ. ಆಗಾಗ ಪೋಸ್ಚರನ್ನು ಚೇಂಜ್ ಮಾಡ್ತಾ ಇರಿ, ಮೊಬಿಲಿಟಿಯನ್ನು ಮೇಂಟೈನ್ ಮಾಡಿ, ಮೊಬಿಲಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಡಿ, ಮತ್ತು ಸ್ಟ್ರೆಂಥನ್ ಮಾಡಿ, ಆ್ಯಕ್ಟಿವ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ಯಾವುದೆಲ್ಲ ಮಸಲ್ಸ್ ಎಲ್ಲ ಹೆಲ್ದಿ ಮಸಲ್ಸನ್ನು ಆದಷ್ಟು ಬೆಳೆಸ್ಕೊಳ್ಳಿ, ಮತ್ತು ಸ್ಮೋಕಿಂಗ್ ಅಂತ ಹ್ಯಾಬಿಟನ್ನು ಬಿಡಿ, ಅಂಥದ್ದಕ್ಕೆ ಹೋಗಬೇಡಿ. ಮತ್ತು ಐಡಿಯಲ್ ಬಾಡಿ ವೈಟ್ ಅಂತ ಹೇಳೋದು ಭಾರಿ ಇಂಪಾರ್ಟೆಂಟ್. ಸೊ ಓವರ್ ವೈಟನ್ನು ಅವಾಯ್ಡ್ ಮಾಡಿ. ಇವು ಈ 5 ಪಾಯಿಂಟ್ಗಳುಂಟಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ.
1: ಓಕೆ ಓಕೆ, ತುಂಬ ಧನ್ಯವಾದಗಳು ಡಾಕ್ಟರ್, ಯಾಕಂದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಕೂಡ ಹೌದು. ಯಾಕಂದರೆ ಇತ್ತೀಚೆಗೆ ಯೂತ್ಸಲ್ಲೂ ಕೂಡ ಬಹಳ ಹೆಚ್ಚಾಗಿ ಇದು ಕಂಡು ಬರ್ತಾ ಇರುವಂಥದ್ದು ಒಂದು ಸಮಸ್ಯೆಯೂ ಕೂಡ ಆಗಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅದಕ್ಕೆ ಪರಿಹಾರ ತಡೆಗಟ್ಟುವ ಕ್ರಮಗಳಾಗಿರ್ಬೋದು, ಯಾವ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ, ಕನ್ಸಲ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಬಹಳ ವಿಸ್ತೃತವಾಗಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ತಮಗೆ, ನಮ್ಮೆಲ್ಲರ ಪರವಾಗಿ, ನಮ್ಮ ಸಾರಂಗನ ಪರವಾಗಿ, ನಿರ್ದೇಶಕರ ಪರವಾಗಿ, ಕೇಳುಗರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು ಡಾಕ್ಟರ್.
0: ಥ್ಯಾಂಕ್ಸ್ ತುಂಬಾ.
1: ಕೇಳುಗರೆ, ಇದು ಈ ಹೊತ್ತು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ KMC ಆಸ್ಪತ್ರೆ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಸೊ ಮುಂದಿನ ಶುಕ್ರವಾರದಂದು ಇನ್ನೊಬ್ಬ ತಜ್ಞ ವೈದ್ಯರ ಜೊತೆಗೆ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಸಿರಿಕೃಷ್ಣೆ
1: 4ನೇ ಕಂತು.
2: ಇನ್ನ ಕೈ ಕೆಚ್ಚಿನ ಗಂಟು ಮಡಿ ಮಾಸ್ತದು ನೆರಿ ಜಸ್ತದು ಈ ಸಾದು ಈ ಸದು ಮಡಿಕದ ಕುಂಟುಲೆನ

ಕೈಟಿ ತಿಕ್ಕುಂಟು ಮಾತ ಮೈಲೆ ಅದು ಪೋತುಂಡು ಇನ್ನ ಮಡಿ ಗಂಟದ್ದು ಎಂಕ್ಲೆ ಕಾಪಿ ಮಡಿ ಕುಂಟು ಕೊಡ್ದು ಎಂಕಲ ಕುಂಟು ನಡೆ ತಂದು ಮಡಿ ಮಂತ ಕೊರೋರಾ.

0: ನಮವಾದ ತುತ್ತುಂಡ. ನಮ್ಮೊಟ್ಟಿಗೆ ಬೈದಿನ ಜವನೆ ರೆಗ್ಲ ಪಟ್ಟಿಯ ದುಂಬು ಬಣ್ಣದ ಕುಂಟು ಪೊಲ್ಲು ನಾಯೋರಿ ರೆಡ್ ಪೊರ್ಲಿದ ಮೇಲಂಗಿನ ಭಕ್ತಿರು ಕೊರಿಯೇ ಐನ ಪಾಡೊಂದು ದುಂಬು ಬಣ್ಣದ ಮಾಲೆಗಾರೆಯವರಿಯೇ ನಾನಾ ಜಾತಿದ ಪೂಕುಲೆಂದ ತೊಳತಿಲ್ಲ ಮಾಲೆ ಮತ್ತು ಕೊರಿಯೇ ಐನ ಕೆಕ್ಕಿಲಿಗೆ ಪಾಡೊಂದು ದುಂಬು ಬಣ್ಣದ ಅರಮನೆಗೂ ಗಂಧ ತೆರೆದಿದ್ದು ಕೊರ್ಪಿ ಒರ್ತಿ ಕೊಂಜೋ ದಿಕ್ಕಲತ
1: ಅಂದುಮೆಗ್ಯ ಅಲ್ಲಿನ ತೂನಗ ತೆಲಿಪೊಡ ಬುಲಿಪೊಡ ಪಂದು ತೆರೀಚಿ ಅಲ್ಲ ಶರೀರ ಮೂಜಿಕಡಿಟ್ಟು ಎಟ್ಟಿ ಇತ್ತನಲ್ಲ ಅಲ್ಲ ಮನಸ್ಸು ಮಾತ್ರ ಎಟ್ಟೆ. ನಮ್ಮ ಶರೀರಕ್ಕೂ ಅಲ್ಲಿಡಿತ್ತಿನ ತರಕ್ಕೆ ಗಂಧನು ಪೂಜಿದು ಉಂಡಗು ಬೊಟ್ಟು ಪಾಡ್ಯದು. ಅವತ್ತು ಕೃಷ್ಣ ಅಲ್ಲ ಮೂಜೆಟ್ಟಿ ಮೈನ ಕನ್ನ ಮುಚ್ಚಾದು ಬುಲ್ಲನಾಗ ಈ ಸತ್ತಮಂತ ಪುಡಿಯತ್ತ ಎಂಚಯ್ಯ.
0: ಅವು ಮಾತ ದೇವೇಂದ್ರ ಮಹಿಮೆ ಎರಡಂಚ ಮನ್ಪಾಯರ ಅಲ್ಲ ಪಾದನು ಎನ್ನ ಪಾದಡು ಒತ್ತುದು ಅಂಗೈನು ಒಟ್ಟಗು ಕೊಡ್ದು ವರಾನೆ ದತ್ತೆ ಲಟ ಲಟ ಅಂದು ನೆತ್ತಿ ಪೋಯ್ನ ಶಬ್ದಕ್ಕೇನುಂಡು ಆದ್ರೆ ನಮ್ಮ ಲೆಕ್ಕನೇ ಸತ್ತಾಯಲು ನನ್ನ ಕಡೆ ಸವರ ಬರ್ತಿ

ಅಯ್ಯಾಡಿ ಹೊರ್ತು ಇಬ್ಬರಣ್ಣ ಅಂತ ಬರ್ತು ಪಣಿ ಚಂದ್ರ ನೀ ತೆರ್ವೇ

கிருஷ்ணன் அது புட்டதும் என்ன கரியர் வைத்து ஐயோ

ஆண்டு எங்களை நிற்பு பண்ணு, என்ன கர்த்தவியம் நடப்பாவா?

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ
2: 4 ಕಂತು ಕೇಳಿದಿರಿ.
1: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೆ. ನಿಖುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟಿನ ಕೆಲವೊಂಚು ತುಳು ಭಕ್ತಿ ಪದನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹಣಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದ್ರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿ ಆಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚಾ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು ಖಾರ ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡಬಹುದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

ಕೋಚ್ ನೆಟೋನ್, ದುಬ್ಲಾಂತ್ಲ್ಯಾ ದುಬ್ಲ್ಯಾಂಗ್ ಸೊಬಾಗಿನಿ ಸುರ್ಗಾರಾವ್ನ್ ಆನಾತ್ ಬಾಳಾಂಗ್ ಆಪ್ಲ್ಯಾ ವರ್ಲಾಂತ್ ಆರಾವ್ನ್ ಜೀವಂತ ಅಸ್ತಾನ್ಸ್ ಜೀವಿ ಸಂತೀನ್ ಮುಣೋನ್ ಮಾನ್ ಅಪ್ನಾಯಿಲ್ಯಾ ಏಕೆ ಸಾಧಾರಣ ಸ್ತ್ರೀಯಚಿ ಅಸಾಧಾರಣ ಜಿನಿ ಮಾದರ್ ತೆರೆಸಾ ಪರ್ಜಳಿಕ್ ನೆಕೆತ್ ಮುಳ್ ಕಥಾ ಅನಿ ಗೀತಾ ಬೆನೆಡಿಕ್ಟಾ ಡಿಸೋಜಾ ನಾಟಕ ಸಜೋಣಿ ಅನಿ ಸಂಗೀತ್ ಜೋಯಲ್ ಪಿರೇರಾ ದಿಗ್ದರ್ಶನ್ ಡೊಲ್ಲಾ ಮಂಗ್ಳೂರ್ ಸಹ ದಿಗ್ದರ್ಶನ್ ಕ್ಲಾಡ್ ಡಿಸೋಜಾ ಬೆಂದೂರ್ ವಿಜ್ ದಿವೆ ಅರುಣ್ ಇಲೆಕ್ಟ್ರಿಕಲ್ಸ್ ಬೆಂದೂರ್ ಆವಾಜ್ ಕ್ರಿಸ್ ಎಲೆಕ್ಟ್ರಾನಿಕ್ಸ್ ಮಂಗ್ಳೂರ್ ವೇದಿ ಸಜೋಣಿ ಆಲ್ವಿನ್ ಬಜಾಲ್ ವೇಸ್ ಪಿಂತ್ರಾವಣಿ ಗಿರಿಯಪ್ಪ ಇಡಿಯಾ ಸಾದಾರ್ಪಣ್ ಬೆನಾರ್ ಕಲಾಕುಟಂ ನಿರ್ಮಾಪಕಿ ಶ್ರೀಮತಿ ಮಿನ್ನಾ ರುಜಾಯ್.

ನಮಸ್ಕಾರ, ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಒಲವಿನ ಹಾಡು ವಿಶೇಷ ಕಾರ್ಯಕ್ರಮ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಆ ಪ್ರಯುಕ್ತ ಕೃಷ್ಣನ ಭಕ್ತಿಗೀತೆಗಳನ್ನು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೇಳೋಣ. ಇಂದು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರುವುದಿಲ್ಲ. ಈ ಬದಲಾಗಿ ಈ ವಿಶೇಷ ಭಕ್ತಿಗೀತೆಗಳ ಕಾರ್ಯಕ್ರಮ ನಿಮ್ಗಾಗಿ. ಕೇಳಿ, ಆನಂದಿಸಿ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಅತ್ತಿಂದಿತ್ತ ಓಡಾಡುವಾಗ ಯಾರಾದರೂ ನಿಮ್ಮ ಮೇಲೆ ಬೇಡದ ಕಸವನ್ನ ಎಸೆದರೆ ನಿಮಗೆಷ್ಟು ಕೋಪ ಬರುತ್ತೆ ಅಲ್ವಾ? ಹೀಗಿರುವಾಗ ಕಂಡ ಕಂಡಲ್ಲಿ ಕಸವನ್ನ ನೀವು ಭೂಮಿಯ ಮೇಲೆ ಎಸೆದ್ರೆ ಈ ಭೂಮಾತೆಗೆ ಎಷ್ಟೊಂದು ಅಸಹ್ಯವಾದೀತು, ಕೋಪ ಬಂದಿತ್ತು ಎಂದಾದರೂ ಯೋಚನೆ ಮಾಡಿದ್ದೀರಾ? ತಿಳಿದುಕೊಳ್ಳಿ, ಎಲ್ಲೆಂದರಲ್ಲಿ ಕಸ ಹಾಕಿ ನಿಮ್ಮ ಪರಿಸರ ಗಲೀಜುಗೊಳಿಸದಿರಿ. ಪ್ರಯಾಣಿಸುವಾಗಲೂ ಸರಿ, ಕಸದ ತೊಟ್ಟಿ ಸಿಗುವಾಗ ಅಲ್ಲೇ ಕಸ ಹಾಕಿ, ಜವಾಬ್ದಾರಿಯಿಂದ ವರ್ತಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ, ಮದುವೆ ತುಂಬಾ ಗ್ರ್ಯಾಂಡ್ ಆಗಿತ್ತು, ಊಟನು ಚೆನ್ನಾಗಿರಬಹುದಲ್ವಾ? ಬಾ, ಊಟ ಮಾಡಿ ಬರೋಣ.
1: ಅಬ್ಬ, ಹೊಟ್ಟೆ ತುಂಬೋಯ್ತು, ತಗೊಂಡಿದ್ದು ಜಾಸ್ತಿ ಆಯ್ತು, ಬಾ ಬಿಸಾಕೋಣ.
0: ಊಟ ಬಿಸಾಕೋದ? ಎಷ್ಟು ಬೇಕೋ ಅಷ್ಟೇ ತಗೋಬಹುದಿತ್ತಲ್ವಾ?
2: ನಾವು ತಿನ್ನುವ ಆಹಾರ ಪ್ರತಿದಿನ ಇದೇ ರೀತಿ ವ್ಯರ್ಥವಾಗ್ತಾ ಇದೆ. ಪ್ರಪಂಚದಲ್ಲಿ ಸುಮಾರು 7,000-15,000 ಜನರು ಪ್ರತಿದಿನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಆಹಾರ ವಸ್ತುಗಳನ್ನ ಹಾಳು ಮಾಡುವುದನ್ನು ನಿಲ್ಲಿಸೋಣ. ನಾವು ವ್ಯರ್ಥ ಮಾಡುವ ಆಹಾರದಿಂದ ಎಷ್ಟೋ ಜನರ ಹಸಿವನ್ನ ನೀಗಿಸಬಹುದು. ಉಳಿದ ಆಹಾರವನ್ನ ಬೇಕಾದವರಿಗೆ ಕೊಟ್ಟು ಹಸಿವಿನಿಂದ ಸಾಯುವವರನ್ನ ಉಳಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇದುವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಮೂಡಿಬಂದಂತಹ ಶ್ರೀಕೃಷ್ಣನ ಭಕ್ತಿಗೀತೆಗಳ ಒಲವಿನ ಹಾಡು ಕಾರ್ಯಕ್ರಮ ಮೂಡಿಬಂತು. ಇದು ಈ ಹೊತ್ತಿನ ವಿಶೇಷ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಜೊತೆಗೆ ಸಂದರ್ಶನ ಮೂಡಿ ಬರಲಿದೆ. ಪ್ರಸ್ತುತಿ ಚಂದನ ಟಿವಿ.
1: ನಮಸ್ಕಾರ ವೀಕ್ಷಕರೇ, ನಾನು ಸದಾಗೌಡ. ದಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆಯನ್ನ ಹೇಗೆ ಮಾಡುವಂಥದ್ದು, ಈ ಮಧ್ಯಸ್ಥಿಕೆಯನ್ನ ಯಾರು ಮಾಡ್ತಾರೆ, ಮಧ್ಯಸ್ಥಿಕೆಯಿಂದ ಆಗುವಂತಹ ಪ್ರಯೋಜನಗಳೇನು, ಕಾನೂನು ಏನ್ ಹೇಳುತ್ತೆ, ಕಾನೂನಿನಿಂದ ಯಾವೆಲ್ಲ ರೀತಿ ಪರಿಹಾರಗಳನ್ನು ನಾವು ಪಡ್ಕೋಬಹುದು, ಏನೆಲ್ಲ ಸಹಾಯಗಳನ್ನು ಪಡ್ಕೋಬಹುದು, ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ನಮಸ್ಕಾರ, ಥ್ಯಾಂಕ್ ಯು.
1: ಕೌಟುಂಬಿಕ ವ್ಯಾಜ್ಯ ಪ್ರಕರಣಗಳು ಅಂತ ಬಂದಾಗ ನಮಗೆ ಮೊದಲು ನೆನಪಾಗುವಂಥದ್ದು ವಿಚ್ಛೇದನ. ಕೌಟುಂಬಿಕ ವ್ಯಾಜ್ಯಗಳು ಶುರುವಾಯಿತು ಅಂತಂದ್ರೆ ಅದು ಹೋಗಿ ನಿಲ್ಲುವಂಥದ್ದೇ ಈಗ ವಿಚ್ಛೇದನ ಅನ್ನುವಂಥ ಮಟ್ಟಿಗೆ ನಮ್ಮ ಒಂದು ದೇಶ ಬಂದುಬಿಟ್ಟಿದೆ. ಸೊ ಮಧ್ಯಸ್ಥಿಕೆ ಅನ್ನುವಂಥದ್ದು ಬಹುಶಃ ಚೆನ್ನಾಗಿ ವರ್ಕೌಟ್ ಆದರೆ ವಿಚ್ಛೇದನ ಪ್ರಕರಣಗಳು ಕೂಡ ಕಡಿಮೆ ಆಗುತ್ತೆ. ಈಗ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮಧ್ಯಸ್ಥಿಕೆ ಅನ್ನೋ ವಿಚಾರ ಬಂದಾಗ ಬಹಳಷ್ಟು ಜನರಿಗೆ ಮಧ್ಯಸ್ಥಿಕೆ ತಗೊಳ್ಳೋಕೂ ಇಷ್ಟ ಇಲ್ಲ, ಕೌನ್ಸಿಲಿಂಗಿಗೂ ಬರಲ್ಲ, ಮತ್ತೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈಗ ಮ್ಯಾಮ್, ಒಂದು ಕೌಟುಂಬಿಕ ವ್ಯಾಜ್ಯ ಶುರುವಾಗ್ತಿದೆ ಅಂದಾಗ ನಾವು ಕೋರ್ಟ್ಗೆ ಬರಬೇಕಾ ಮಧ್ಯಸ್ಥಿಕೆ ತಗೊಂಡು ನಮ್ಮ ಒಂದು ಸಂಸಾರ ಸರಿ ಮಾಡ್ಕೊಳ್ಳಕ್ಕೆ, ಅಥವಾ ಅದರಿಂದ ಆಚೆಗೂ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅನ್ನೋದ್ರ ಅರಿವು ಕೂಡ ಬಹಳಷ್ಟು ಜನರಿಗೆ

0: ಹೇಳಿ ಮ್ಯಾಮ್, ನಮ್ಗೆ ಈಗ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಈಗ ಮಧ್ಯಸ್ಥಿಕೆ ಅಂತ ಬಂದಾಗ, ಒಂದು ಕುಟುಂಬದಲ್ಲಿ ವ್ಯಾಜ್ಯ ಕ್ರಿಯೇಟ್ ಆದಾಗ ಮೊದಲು ನಾವು ಏನ್ ಮಾಡಬೇಕು?
1: ನೋಡಿ, ಕೌಟುಂಬಿಕ ವ್ಯಾಜ್ಯ ಅಂದ ತಕ್ಷಣ ನೀವು ಹೇಳಿದ ಹಾಗೆ ವಿಚ್ಛೇದನ ಅನ್ನುವುದು ಮನಸ್ಸಿಗೆ ಬರುತ್ತದೆ. ಆದರೆ ವಾಸ್ತವದಲ್ಲಿ ಅದರ ವ್ಯಾಖ್ಯಾನ ಹಾಗಿಲ್ಲ. ಕೌಟುಂಬಿಕ ವ್ಯಾಜ್ಯಗಳೆಲ್ಲ ವಿಚ್ಛೇದನದಲ್ಲಿ ಕೊನೆಯಾಗುತ್ತದೆ ಅಂತಲೋ, ಅಥವಾ ವಿಚ್ಛೇದನ ಮಾತ್ರ ಕೌಟುಂಬಿಕ ವ್ಯಾಜ್ಯ ಅಂತಲೋ ಅಲ್ಲ. ಬೇಕಾದಷ್ಟು ವಿಚ್ಛೇದನ ಇಲ್ಲದೆ ಗಂಡ ಹೆಂಡತಿ ಇಬ್ಬರಿಗೂ ವಿಚ್ಛೇದನದ ಮನಸ್ಸು ಇರುವುದಿಲ್ಲ. ಆದರೆ ಅವರಿಬ್ಬರ ನಡುವೆ ಸಾಮರಸ್ಯ ಇರುವುದಿಲ್ಲ. ಏನೋ ಒಂದು ಕಿರಿಕಿರಿ ಕಿರಿಕಿರಿ ಇದ್ದೇ ಇರುತ್ತೆ. ಆಸ್ತಿ ವಿಷಯದಲ್ಲಿರಬಹುದು, ಮನೆ ನೋಡ್ಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಮಾಡಿಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಬೆಳೆಸುವ ವಿಷಯದಲ್ಲಿ ಇರಬಹುದು. ಸೊ ಆ ಎಲ್ಲ ಕಿರಿಕಿರಿಯನ್ನ ಸಾಮರಸ್ಯದೆಡೆಗೆ ತೆಗೆದುಕೊಂಡು ಹೋಗಲು, ನೀವು ಆಗ್ಲೇ ಹೇಳಿದಾಗೆ ವಿಚ್ಛೇದನವನ್ನ ತಪ್ಪಿಸಲು, ಅಥವಾ ಆಗಲೇಬೇಕಾದಂತಹ ವಿಚ್ಛೇದನದ ಪ್ರಕ್ರಿಯೆಯನ್ನು ಸರಳಗೊಳಿಸಿಕೊಳ್ಳಲು, ಮತ್ತು ಹೆಚ್ಚಿನ ಮಟ್ಟದ ಮನಸ್ಸಿಗೆ ನೋವಿಲ್ಲದೆ, ಒಬ್ರಿಗೊಬ್ರಿಗೆ ಅವಮಾನ ಮಾಡಿಕೊಳ್ಳದೆ, ಒಬ್ರೊಬ್ರನ್ನ ತುಂಬಾ ನಿಂದನೆ ಮೂದಲಿಕೆ ಮಾಡದೆ, ಆಯ್ತು ಈ ಸಂಸಾರದಿಂದ, ಈ ಕುಟುಂಬದಿಂದ ನಾನು ಹೊರಗಡೆ ಬರ್ತೀನಿ, ಈ ವಿವಾಹದ ಒಂದು ಸಂಬಂಧ ನನಗೆ ಬೇಡ ಅಂತ ತೀರ್ಮಾನ ಆದ ತಕ್ಷಣ ಅದನ್ನೊಂದು ಸರಳೀಕರಣಗೊಳಿಸಿಕೊಳ್ಳಕ್ಕೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಮಧ್ಯಸ್ಥಿಕೆ. ಮಧ್ಯಸ್ಥಿಕೆ ಅಂದ್ರೆ ಏನಾಗುತ್ತೆ, ಎಷ್ಟೋ ಜನ ಹೇಳ್ತಾರೆ ನೋಡಿ, ಸಾಧಾರಣವಾಗಿ ಮನೆಯಲ್ಲಿ ಏನೇ ಮಾತುಕತೆ ಬಂದ್ರೂ, ಅದರಲ್ಲೂ ಅರೇಂಜ್ಡ್ ಮ್ಯಾರೇಜ್ ಇನ್ನು ನಮ್ಮ ಈ ದೇಶದಲ್ಲಿ ನಡೀತಾ ಇರೋದ್ರಿಂದ, ಬಂದ ತಕ್ಷಣ ಮನೆ ಹಿರಿಯರೆಲ್ಲ ಆ ಕಡೆ ಮನೆ ಹಿರಿಯರು ಈ ಕಡೆ ಮನೆ ಹಿರಿಯರು ಕೂತ್ಕೊಂಡು ನಾವು ಮಾತಾಡ್ತೀವಿ ಅಂತ ಅದನ್ನು ಒಂದು ಒಂದು ರೀತಿಯಾದಂತಹ ಮಧ್ಯಸ್ಥಿಕೆ ಅಂತ ಮಾಡ್ತಾರೆ. ಆದ್ರೆ ಆ ರೀತಿ ಮಧ್ಯಸ್ಥಿಕೆ ಒಳ್ಳೆಯದೇ, ಯಾವ ಸಮಸ್ಯೆಗೆ ಯಾವ ಮೂಲದಿಂದ ಪರಿಹಾರ ದೊರಕಿದರೂ ಅದು ಒಳ್ಳೆಯದೇ. ಆದರೆ ಆ ಮಧ್ಯಸ್ಥಿಕೆಗಿಂತ ಈ ಕಾನೂನು ಏನು ಹೇಳಿದೆ, ಮೀಡಿಯೇಷನ್, ಈ ಕಾನೂನಾತ್ಮಕ ಮಧ್ಯಸ್ಥಿಕೆ ಏನಿದೆ, ಮೀಡಿಯೇಷನ್ ಆಕ್ಟ್ 2023 ಅನ್ನುವ ಕಾನೂನಿನಲ್ಲಿ ಮೀಡಿಯೇಷನ್ ಅನ್ನುವುದಕ್ಕೆ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಡೆಯುವ ಮಧ್ಯಸ್ಥಿಕೆಯಲ್ಲಿ ಒಂದು ಮೂರನೇ ವ್ಯಕ್ತಿ ಅಂದ್ರೆ ಕ್ಷೇತ್ರ ಪರಿಣಿತರು, ಅವರು ಮಧ್ಯಸ್ಥಿಕೆ ಮಾಡುವಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ, ಅವರು ಅದನ್ನ ಓದ್ಕೊಂಡು ಬಂದಿರ್ತಾರೆ, ಅಂತಹ ವ್ಯಕ್ತಿ ಮುಂದೆ ಕೂತ್ಕೊಂಡು ಇಬ್ರು ಗಂಡ ಹೆಂಡತಿನೆ ಅಂತೇನಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಒಂದು ಹಣಕಾಸಿನ ವ್ಯವಹಾರ ಕೂಡ ಮಧ್ಯಸ್ಥಿಕೆ ಮೂಲಕ ಬಗೆಹರಿಯುತ್ತೆ. ಒಂದು ಚೆಕ್ ಬೌನ್ಸ್, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಬಿಟ್ಟರೆ ಚೆಕ್ ಬೌನ್ಸ್ ಒಂದು ಕ್ರಿಮಿನಲ್ ಅಪರಾಧ, ಆದರೆ 3 ವರ್ಷ ಸಜೆಗಿಂತ ಕಡಿಮೆ ಸಜೆಯುಳ್ಳ ಅಪರಾಧ, ಕ್ರಿಮಿನಲ್ ಅಪರಾಧಗಳನ್ನು ಸಹ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳಬಹುದು. ಇದು ಕೌಟುಂಬಿಕ ವ್ಯಾಜ್ಯಗಳಲ್ಲಂತೂ ಭಾವನಾತ್ಮಕವಾಗಿ, ಈಗ ನಾನು ನನ್ನ ದೊಡ್ಡಪ್ಪನಿಗೆ ನನ್ನ ಸಮಸ್ಯೆ ಹೇಳ್ಕೊಂಡಾಗ, ನನ್ನ ಗಂಡನೂ ನನ್ನ ಸಮಸ್ಯೆಯನ್ನು ನನ್ನ ದೊಡ್ಡಪ್ಪನಿಗೆ ಹೇಳ್ಕೊಂಡಾಗ, ನನ್ನ ಗಂಡನಾದವನ ಮನಸ್ಸಿನಲ್ಲಿ ಏನಿರುತ್ತೆ, ಆತ ಆಕೆಯ ದೊಡ್ಡಪ್ಪ, ಹಾಗಾಗಿ ಅವಳ ಪರವಾಗಿ ಮಾತಾಡ್ತಾರೆ ಅಂತ. ಇದೇ ಇದು ಆ ಹುಡುಗನ ಮನೆಯವರ ಹತ್ರ ಹೇಳ್ಕೊಂಡಾಗ್ಲೂ ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಊರಿನ ಯಾವುದೇ ಮುಖ್ಯಸ್ಥರು ತಗೊಳ್ಳಿ, ಅವರು ನಮಗೆ ಪರಿಚಯ ಇರೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಪೂರ್ವಗ್ರಹ ಇದ್ದೇ ಇರುತ್ತೆ ಆ ವ್ಯಕ್ತಿ ಬಗ್ಗೆ, ಅವರು ಇವ್ರಿಗ ಹತ್ರ, ಇವ್ರ ನೆಂಟ್ರಿಗ ಹತ್ರ ನಮ್ಮ ಪರವಾಗಿ ಅವ್ರು ಮಾತಾಡೋದಿಲ್ಲ ಅಂತಿರುತ್ತೆ. ಆದ್ರಿಂದ ಈ ನ್ಯಾಯಾಲಯ ಒದಗಿಸಿಕೊಡುವ ಅಥವಾ ಕಾನೂನಾತ್ಮಕವಾಗಿ ಮಧ್ಯಸ್ಥಿಕೆ ಮಾಡಲೆಂದೇ ನಿಯೋಜಿತವಾಗಿರುವ ಮಧ್ಯಸ್ಥಿಕೆದಾರರ ಮುಂದೆ ನಾನು ಯಾವುದೇ ಪೂರ್ವಗ್ರಹವಿಲ್ಲದೆ, ನನಗೆ ಇವರು ನನ್ನನ್ನ ಸರಿ ಕಾಣ್ತಾರೆ ಕಾಣಲ್ಲ ಅನ್ನುವ ಒಂದು ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲದೆ, ನಿರ್ಭಿಡೆಯಿಂದ ಧೈರ್ಯವಾಗಿ ನನ್ನ ಮನಸ್ಸನ್ನು ನಾನು ತೆರೆದಿಡಬಹುದು, ಹುಡುಗನಾದವನು ಅವನ ಮನಸ್ಸನ್ನು ತೆರೆದಿಡಬಹುದು. ಮಧ್ಯಸ್ಥಿಕೆದಾರರು ಅಂದ್ರೆ ತೀರ್ಮಾನ ಕೊಡುವ, ತೀರ್ಪು ನೀಡುವ ವ್ಯಕ್ತಿಯಲ್ಲ. ನೀವು ಅದನ್ನು ಗಮನಿಸಬೇಕು. ಎಲ್ಲರೂ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಈಗ ಕೌನ್ಸಿಲರ್ ಹತ್ರ ಹೋಗಲ್ಲ ಅಂತಂದ್ರೆ, ಕೌನ್ಸಿಲರ್ ಕೂಡ ನಿನ್ ಮನಸ್ಸಿನಲ್ಲಿ ಇದಿದೆ, ನಿನ್ ಸ್ವಭಾವ ಇದು, ನೀನ್ ಇದನ್ ತಿದ್ಕೊಳ್ಬೇಕು ಅಂತ ಹೇಳಲ್ಲ, ನಿನ್ನ ಮನಸ್ಸನ್ನ ಈಚೆ ಹಾಕ್ಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಧ್ಯೆ ಏನು ಪರಿಸ್ಥಿತಿ ಇದೆ ಅದನ್ನ ನಿಮ್ಮಿಬ್ಬರಿಗೆ ಅರ್ಥ ಮಾಡಿಸಿಕೊಡಲು ಕೂತಿರ್ತಾರೆ. ಇಟ್ ಈಸ್ ನಾಟ್ ದಟ್ ನಾನು ಮಧ್ಯಸ್ಥಿಕೆ ಆದ ತಕ್ಷಣ ನಾನ್ ತೀರ್ಪು ಕೊಟ್ಬಿಡಲ್ಲ, ನೋಡಮ್ಮ ಗಂಡ ಮಗನ್ ನೀನ್ ತಗೋ, ಹೆಣ್ಮಗಳ್ ನಿನ್ ತಗೋ, ಪ್ರತಿ ತಿಂಗಳು 500 ರೂಪಾಯಿ ನೀ ಕೊಡ್ರಿ, 2 ಸೀರೆ ಅವ್ರಿಗೆ ಕೊಡ್ರಿ, ನಾನೇನು ಹೇಳಲ್ಲ. ನೀವಿಬ್ರು ನಿಮ್ಮ ಜೀವನದ ಬಗ್ಗೆ ತೀರ್ಮಾನ ಮಾಡಿಕೊಡಲು ನಾನು ಇಲ್ಲಿ ಕೂತಿರ್ತೀನಿ. ನೀವು ತೀರ್ಮಾನ ಕೊಟ್ಟ ತೀರ್ಮಾನವನ್ನ ನಾನು ಅದರದೇ ಆದ ಒಂದು ಒಂದು ಫಾರ್ಮ್ಯಾಟ್ ಇರುತ್ತೆ, ಆ ಫಾರ್ಮ್ಯಾಟ್ ನಲ್ಲಿ ನಿಮ್ಮ ತೀರ್ಮಾನಗಳನ್ನ ನಾನು ಎಂಟ್ರಿ ಮಾಡಿ ಕೋರ್ಟ್ಗೆ ನಾನು ಕೊಡ್ತೀನಿ. ಕೋರ್ಟ್ ಅದರ ಪ್ರಕಾರ ಮತ್ತೆ ನಿಮ್ಮಿಬ್ಬರನ್ನ ಕೇಳುತ್ತೆ, ನೀವು ಮನಪೂರ್ವಕವಾಗಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದೀರೋ, ಅಥವಾ ಯಾರೋ ಹೇಳಿದ್ರು, ಬಲವಂತ ಮಧ್ಯಸ್ಥಿಕೆದಾರರು ಏನಾರು ಬಲವಂತ ಮಾಡಿಬಿಟ್ರ ಇಂತಹ ತೀರ್ಮಾನಕ್ಕೆ ಬರಕ್ಕೆ, ಇದೆಲ್ಲವನ್ನು ನೋಡಿ ಕೋರ್ಟ್ ತೀರ್ಮಾನ ಕೊಡುತ್ತೆ. ಮತ್ ಈ ಒಂದು ಮಧ್ಯಸ್ಥಿಕೆಯಿಂದ ತುಂಬಾ ಬಹಳ ಮುಖ್ಯವಾದ ಲಾಭ ಅಂದ್ರೆ, ಕೋರ್ಟಿನಲ್ಲಿ 4 ವರ್ಷ 5 ವರ್ಷ 8 ವರ್ಷ ಅಲಿಯುವುದನ್ನ ತಪ್ಪಿಸೋದು ಮತ್ತು ಕೋರ್ಟಿಗೆ ಆಗುವಂತಹ ವೆಚ್ಚಗಳನ್ನ ಖರ್ಚು ವೆಚ್ಚವನ್ನ ತಗ್ಗಿಸುವುದು ಇದೆಲ್ಲವನ್ನು ಈ ಮಧ್ಯಸ್ಥಿಕೆದಾರರ ಮುಂದೆ ನಮ್ಮ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದರಲ್ಲಿ ಇರುವಂತಹ ಒಂದು ಬಹುದೊಡ್ಡ ಪ್ರಯೋಜನ. ಮತ್ತು ಮಧ್ಯಸ್ಥಿಕೆ ಎಷ್ಟು ವರ್ಷ ನಡೆಯುತ್ತೆ, ಎಷ್ಟು ತಿಂಗಳು ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ ಹೇಳಿದ್ರಿ ನೀವು? ಕೋರ್ಟಲ್ಲಾದ್ರೆ 5 ವರ್ಷ 8 ವರ್ಷ 10 ವರ್ಷ ಓಡಾಡಬೇಕು ಅಂತ. ಕಾನೂನಿನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇದೇ ವರ್ಷ 2025 ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ, ಅಂದ್ರೆ ನಮ್ಮಲ್ಲಿ ಸಿವಿಲ್ ನ್ಯಾಯಗಳಿಗೆ ತೀರ್ಪು ಕೊಡುವಂತಹ ಇರುವಂತಹ ಕಾನೂನಿಗೆ ಪ್ರೋಗ್ರೆಸಿವ್ ಅಮೆಂಡ್ಮೆಂಟ್ ಅಂದ್ರೆ ತುಂಬಾ ಒಂದು ಪ್ರಗತಿಪರವಾದ ತಿದ್ದುಪಡಿಯನ್ನು ತರಲಾಗಿದೆ. ಏನಂದ್ರೆ ಇನ್ನು ಮುಂದೆ ಯಾವುದೇ ಸಿವಿಲ್ ವ್ಯಾಜ್ಯ ಕೋರ್ಟ್ನಲ್ಲಿ ಕೇಸ್ ಆಗಿ ದಾಖಲಾಗುವ ಮೊದಲು ಮಧ್ಯಸ್ಥಿಕೆಯನ್ನು ದಾಟಿಯೇ ಬರಬೇಕು ಅಂತ, ಇದು ಒಂದು ಕಡ್ಡಾಯವಾದಂತಹ ನಿಯಮವನ್ನ ತಿದ್ದುಪಡಿ ಮಾಡಿ ತರಲಾಗಿದೆ. ಇದರಿಂದ ಅಡ್ವಾಂಟೇಜ್ ಏನಂದ್ರೆ ಕೋರ್ಟ್ಗಳ ಮೇಲೆ ಬರತಕ್ಕಂತಹ ಕೇಸುಗಳು ಕಡಿಮೆ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಮನಸ್ತಾಪಗಳು ಖಂಡಿತವಾಗ್ಲೂ ಒಬ್ಬರ ಮಧ್ಯಸ್ಥಿಕೆದಾರರ ಮೂಲಕ ಸರಿ ಹೋಗುತ್ತೆ ಅನ್ನೋ ಒಂದು ಸಮಸ್ಯೆಗಳನ್ನ ಅನಾವಶ್ಯಕವಾಗಿ ವರ್ಷಾನುಗಟ್ಟಲೆ ಕೋರ್ಟ್ನಲ್ಲಿ ಎಳೆಯುವುದು ತಪ್ಪುತ್ತೆ ಮತ್ತು ಖರ್ಚು ವೆಚ್ಚಗಳು
0: ಉಳಿಯುತ್ತೆ.
1: ಇದೆಲ್ಲದರ ಜೊತೆಗೆ ಕಾನೂನಿನಲ್ಲಿ ಹೇಳಿದೆ ಮಧ್ಯಸ್ಥಿಕೆ 60 ದಿನದಲ್ಲಿ ಮುಗಿಬೇಕು ಅಂತ. ಸೊ 60 ಡೇಸ್, 2 ತಿಂಗಳ ಒಳಗೆ ಆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ಏರ್ಪಾಡಾಗಬೇಕು. ಆಗ್ಲೇಬೇಕು ಅಂತ ಏನಿಲ್ಲ, ಆಗದೆ ಇದ್ರೂ ಸಹ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಒಂದು ಮಧ್ಯಸ್ಥಿಕೆ ನಡೆದಿಲ್ಲ, ಯಶಸ್ವಿಯಾಗಿ ನಡೆದಿಲ್ಲ ಅನ್ನುವ ಒಂದು ತೀರ್ಮಾನವನ್ನ ಕೋರ್ಟಿಗೆ ಹಾಕುತ್ತೆ. ಆಮೇಲೆ ಕೋರ್ಟಿನಲ್ಲಿ ಆ ಒಂದು ಕೇಸನ್ನ ಮುಂದುವರಿಸಿಕೊಂಡು ಹೋಗಬಹುದು.
0: ಓಕೆ, ಈಗ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ ನಾವು ವ್ಯಾಜ್ಯ ಆಗಿದೆ ಸೊ ವಿಚ್ಛೇದನಕ್ಕೆ ಹೋಗಿನೇ ನಾವು ಮೀಡಿಯೇಷನ್ ಹೋಗ್ಬೇಕಾ ಅಥವಾ ನಾವು ಡೈವರ್ಸ್ ಅಪ್ಲಿಕೇಶನ್ ಹಾಕದೇನೆ ನಾವು ಮೀಡಿಯೇಷನ್ ಎಂಟ್ರಿ ಆಗ್ಬೋದಾ, ಹೇಗೆ ಅಂತ?
1: ನೋಡಿ, 2 ತರ ಇದೆ. ಒಂದು ವಿಚ್ಛೇದನ ಅಥವಾ ಕಸ್ಟಡಿ ಮ್ಯಾಟರ್ ಇರಬಹುದು ಅಥವಾ ಒಂದು ಮೇಂಟೆನೆನ್ಸ್ ಜೀವನಾಂಶವನ್ನು ಪಡೆಯುವಂತಹ ವಿಷಯ ಇರಬಹುದು, ಇದು ಆಲ್ರೆಡಿ ಈಗ ಕೋರ್ಟಿನಲ್ಲಿ ಇದ್ರೂ ಸಹ ಅದು ಮೀಡಿಯೇಷನ್ಗೆ ಹಾಕಬಹುದು. ಇಲ್ಲ, ಕೋರ್ಟಿಗೆ ಹೋಗಲೇಬೇಕಾ, ಹೋಗಬಹುದಾ, ಹೋಗದೆ ತೀರ್ಮಾನವಾಗಬಹುದಾ ಅನ್ನುವ ದ್ವಂದ್ವ ಇದ್ದರೂ ಸಹ ಮೀಡಿಯೇಷನ್ಗೆ ಮಾಡ್ಕೋಬಹುದು. ಇಲ್ಲ, ಕೋರ್ಟಿಗೆ ಹೋಗಬೇಕು ಬಟ್ ಅದಕ್ಕೆ ಮುಂಚೆ ಖಚಿತವಾದ ಇಬ್ಬರ ಖಚಿತವಾದ ಅಭಿಪ್ರಾಯವನ್ನ ನಾವು ಟೇಬಲ್ಗೆ ತರೋದು ಹೇಗೆ ಅಂತ ಮಾಡಿದಾಗ್ಲೂ ಸಹ ಕೋರ್ಟಿಗೆ ಹೋಗುವ ಮೊದಲು ಪ್ರೀ ಸೂಟ್ ಮೀಡಿಯೇಷನ್ ಅಂದ್ರೆ ಕೋರ್ಟಿಗೆ ವ್ಯಾಜ್ಯವಾಗಿ ಹೋಗುವ ಮೊದಲು ನಡೆಯುವ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ಇದೆ. ಕೋರ್ಟಿಗೆ ವ್ಯಾಜ್ಯ ಈಗ ಆಲ್ರೆಡಿ ಹೋಗಿರುವಾಗ ಅದೂ ಸಹ ಮಧ್ಯಸ್ಥಿಕೆದಾರರ ಸಹಾಯದಿಂದ ತೀರ್ಮಾನವಾಗುವಂತಹ ಸಂದರ್ಭದ ಒಂದು ಮಧ್ಯಸ್ಥಿಕೆ ಇದೆ. ಮತ್ತು ಕೋರ್ಟಿಗೆ ಹೋಗಬೇಕಾ ಬೇಡವಾ ಅನ್ನುವ ದ್ವಂದ್ವವನ್ನು ನಿವಾರಿಸಲು ಸಹ ಮಧ್ಯಸ್ಥಿಕೆ ಸಹಾಯ ಮಾಡುತ್ತೆ.
0: ಓಕೆ, ಹಾಗಿದ್ರೆ ಈಗ ಇಬ್ರು ಕಪಲ್ಸ್ ಬರ್ತಾರೆ, ಅವರಿಬ್ಬರ ಮಧ್ಯೆ ಏನೋ ಒಂದು ಫ್ಯಾಮಿಲಿ ಜಗಳ ಆಗಿದೆ, ಬಟ್ ಅವರಿಗೆ ಒಂದು ಇಬ್ಬರದ್ದು ಒಂದು ಕೌನ್ಸಿಲಿಂಗ್ ಬೇಕು. ಸೊ ನಾವು ಯಾರನ್ನ ಫಸ್ಟ್, ವಕೀಲರ ಮೂಲಕವೇ ನಾವು ಮಧ್ಯಸ್ಥಿಕೆಗೆ ಎಂಟ್ರಿ ಆಗ್ಬೋದಾ, ನಾವೇ ಡೈರೆಕ್ಟ್ ಆಗಿ ಮೀಡಿಯೇಷನ್ ಸೆಂಟರ್ಗೆ ಬಂದು ಅಪ್ಲಿಕೇಶನ್ ಹಾಕ್ಬೇಕಾ?
1: ಖಾಸಗಿಯಾಗಿ ಮೀಡಿಯೇಷನ್ ಸೆಂಟರ್ಗಳು ರಿಜಿಸ್ಟರ್ ಆಗಿರೋ ಸೆಂಟರ್ಗಳು ಇದೆ, ಖಾಸಗಿ ವಕೀಲರುಗಳು ಮೀಡಿಯೇಟರ್ಸ್ ಮಾಡ್ತಾರೆ ಮತ್ತು ಸರ್ಕಾರದ ಮೂಲಕ ಉಚಿತವಾಗಿ ಇರುವಂತಹ ಮೀಡಿಯೇಟರ್ಗಳು ಇದ್ದಾರೆ. ಇದಕ್ಕೆ ವಕೀಲರು ಬೇಕೇ ಬೇಕು ಅಂತ ಏನಿಲ್ಲ. ವಕೀಲರು ಇಲ್ಲದೆ ಡೈರೆಕ್ಟ್ ಆಗಿ ಆ ಗಂಡ ಹೆಂಡತಿ ಅಥವಾ ಅವರ ಮನೆಯವರು ಬಂದು ನಮಗೆ ಹೀಗೆ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಆಸಕ್ತಿ ಇದೆ ಅಂತ ಹೇಳಿದಾಗ ಮಧ್ಯಸ್ಥಿಕೆದಾರರನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಯೂ ಇದೆ. ಇಲ್ಲ, ನಾವು ಕೋರ್ಟ್ ಮೂಲಕನೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಮಗೆ ಮೀಡಿಯೇಷನ್ ಸೆಂಟರ್ಗೆ ಇದನ್ನ ರೆಫರ್ ಮಾಡಿಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಮಾಡಿಕೊಡುತ್ತೆ. ಹಾಗಾಗಿ ವಕೀಲರ ಮೂಲಕವೇ ಹೋಗ್ಬೇಕು, ಮೂರನೆಯವರ ಮೂಲಕನೇ ಹೋಗ್ಬೇಕು ಅಂತ ಏನಿಲ್ಲ. ನೇರವಾಗಿ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಮಧ್ಯಸ್ಥಿಕೆದಾರರ ಮೂಲಕ ತೀರ್ಮಾನ ಮಾಡ್ಕೊಳ್ಬಹುದು.
0: ಓಕೆ, ಈಗ ಕೌಟುಂಬಿಕ ವ್ಯಾಜ್ಯಗಳು ಅಂದಾಗ ಕೇವಲ ಗಂಡ ಹೆಂಡತಿ ಜಗಳ ಅಷ್ಟೇನಾ ಅಥವಾ ಕುಟುಂಬದಲ್ಲಿ ನಡೆಯುವಂತಹ ಬೇರೆ ಯಾವ ಜಗಳಗಳನ್ನು ಕೂಡ ಮಧ್ಯಸ್ಥಿಕೆಗೆ ತರಬಹುದು?
1: ಯಾವುದೇ, ನೋಡಿ, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಮತ್ತು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂತಹ ಫ್ರಾಡು, ಮೋಸ ಏನಿದೆ, ಇಂತ ದರೋಡೆಗಳು, ಈ ತರ ಅಪರಾಧಗಳು, ಅತ್ಯಾಚಾರ, ಆಸಿಡ್ ಅಟ್ಯಾಕು, ಕೊಲೆ, ಈ ತರ ದೊಡ್ಡದು ಅಂದ್ರೆ ನಾ ಹೇಳಿದ್ನಲ್ಲ, ಯಾವ ಅಪರಾಧಕ್ಕೆ 3 ವರ್ಷಕ್ಕೂ ಹೆಚ್ಚಿನ ಸಜೆ ಅಂತ ಕಾನೂನು ತೀರ್ಮಾನ ಮಾಡಿದೆಯೋ ಅಂತಹ ವಿಷಯಗಳನ್ನ ನಾವು ಮಧ್ಯಸ್ಥಿಕೆಯ ಮೂಲಕ, ಮೀಡಿಯೇಷನ್ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಮೀಡಿಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಿವಿಲ್ ವ್ಯಾಜ್ಯ, ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳು ಮತ್ತು ಯಾವ ಕ್ರಿಮಿನಲ್ ಅಪರಾಧಕ್ಕೆ 3 ವರ್ಷಕ್ಕಿಂತ ಕಡಿಮೆ ಸಜೆ ಅಂತ ಕಾನೂನು ಹೇಳುತ್ತೋ ಅಂತಹ ವಿಷಯಗಳನ್ನು ನಾವು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಬಹುದು. ಅದು ಉದಾಹರಣೆಗೆ ಈಗ ಕೌಟುಂಬಿಕ ವ್ಯಾಜ್ಯ ಎಲ್ಲರಿಗೂ ಗೊತ್ತಿದೆ, ಅದರಲ್ಲಿ ವಿಚ್ಛೇದನ ಇರಬಹುದು ಮತ್ತು ಕೆಲವೊಮ್ಮೆ ಲೀಗಲ್ ಸೆಪರೇಷನ್ ವಿಚ್ಛೇದನ ಮಾತ್ರ ಅಂತಲ್ಲ, ನಾವು ಮದುವೆಯೊಳಗೆ ಇರ್ತೀವಿ ಆದ್ರೆ ನಾವು ಸಪರೇಟ್ ಆಗಿ ವಾಸ ಮಾಡ್ತೀವಿ, ಒಟ್ಟಿಗೆ ವಾಸ ಮಾಡಕ್ ನಮ್ಗಾಗಲ್ಲ. ಮತ್ತು ಮಕ್ಕಳ ಕಸ್ಟಡಿ ವಿಷಯದಲ್ಲಿರಬಹುದು, ಮೇಂಟೆನೆನ್ಸ್ ಪಡೆಯುವಂತ ವಿಷಯದಲ್ಲಿ, ನನ್ನ ಮನೆ ಖರ್ಚಿಗೆ ಗಂಡ ದುಡ್ಡು ಕೊಡ್ತಾ ಇಲ್ಲ, ನಾನು ಗೃಹಿಣಿ, ನಾನು ಎಲ್ಲೂ ಕೆಲಸ ಮಾಡ್ತಾ ಇಲ್ಲ, ಇಂತಹ ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಏನಿದೆ, ಯಾಕೆ ಅವನು ಹಾಗೆ ಮಾಡ್ತಾ ಇದ್ದಾನೆ ಅದ್ ತಿಳ್ಕೊಳ್ಳೋದಿರಬಹುದು. ಈ ಎಲ್ಲ ವಿಷಯಗಳಿಗೆ ಕೌಟುಂಬಿಕ ವ್ಯಾಜ್ಯ. ಮತ್ತು ಸಣ್ಣ ಪುಟ್ಟ ಲ್ಯಾಂಡ್ ವ್ಯಾಜ್ಯಗಳಿರುತ್ತೆ, ಇವನು ಎರಡಡಿ ವತ್ತರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ, ಅಥವಾ ಮನೆ ಕಟ್ಬಿಟ್ಟಿರ್ತಾರೆ, ಕೆಲವೊಮ್ಮೆ ಮನೆಗೆ ಹೋಗೋಕೆ ದಾರಿ ಇರಲ್ಲ, ದಾರಿ ಇನ್ನೊಬ್ರು ಸೈಟ್ ಮೂಲಕ ಹೋಗ್ಬೇಕಾಗತ್ತೆ. ಈ ತರ ವ್ಯಾಜ್ಯಗಳನ್ನ ಅವರು 6 ಅಡಿ ಬೇಕು ಅಂತ ಇರ್ತಾರೆ, ಅವ್ರು ಇಲ್ಲ ಇಲ್ಲ 1.5 ಅಡಿ ಕೊಡ್ತೀವಿ ಅಂತ ಇರ್ತಾರೆ, ಇಂತಹ ವ್ಯಾಜ್ಯಗಳನ್ನ. ಮತ್ತೆ ಸಣ್ಣ ಪುಟ್ಟ ಚೆಕ್ ಬೌನ್ಸ್ಗಳು, ಇಂತಹ ವ್ಯಾಜ್ಯಗಳನ್ನ, ಹೀಗೆ ಹಲವಾರು ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳನ್ನ ಮತ್ತು ಕೆಲವೇ ಕೆಲವು ಕ್ರಿಮಿನಲ್ ವ್ಯಾಜ್ಯಗಳನ್ನ ಕೋರ್ಟ್ಗೆ ಹೋಗುವ ಮೊದಲು ಅಥವಾ ಕೋರ್ಟ್ಗೆ ಹೋಗದೆಯೇ ಮಧ್ಯಸ್ಥಿಕೆದಾರರ ಮೂಲಕ ಪರಿಹಾರ ಪಡ್ಕೊಳ್ಬಹುದು.
0: ಓಕೆ, ಹಾಗೆ ಮೇಡಮ್, ಈಗ ಗಂಡ ಹೆಂಡತಿ ಜಗಳದ ಜೊತೆಗೆ ಗಂಡನ ಮನೆಯವರ ಅಂದ ಆಗುವಂತ ಒಂದು ದೌರ್ಜನ್ಯ ಅಂತ ಬಂದಾಗ, ಅತ್ತೆ ಮಾವನಿಂದ ದೌರ್ಜನ್ಯ ಆಗ್ಬಹುದು ಅಥವಾ ಗಂಡನ ಅಕ್ಕ ತಂಗಿರಿಂದ ದೌರ್ಜನ್ಯ ಆಗ್ಬಹುದು, ಈ ತರದ ದೌರ್ಜನ್ಯಗಳಾದಾಗ್ಲೂ ಕೂಡ ನಮ್ಮ ಮಧ್ಯಸ್ಥಿಕೆ ಎಂಟ್ರಿ ಆಗ್ಬಹುದಾ, ಸಾರ್ಟ್ ಔಟ್ ಮಾಡ್ಕೋಬಹುದಾ?
1: ಖಂಡಿತ. ನೋಡಿ, ಅದು ದೌರ್ಜನ್ಯ ಯಾವ ಮಟ್ಟದ್ದು, ಈಗ ವರದಕ್ಷಿಣೆ ಕಿರುಕುಳ ಇದೆಯಲ್ಲ, ಅದು ಮಧ್ಯಸ್ಥಿಕೆಯಲ್ಲಿ ಆಗೋದಲ್ಲ.
0: ಓಕೆ,
1: ವರದಕ್ಷಿಣೆ ಕಿರುಕುಳ ಮತ್ತು ಒಂದು ವ್ಯಕ್ತಿಯನ್ನ ನಿಂದನೆ, ಮೂದಲಿಕೆ, ಹಂಗಿಸುವುದು, ಹಣಕಾಸಿನ ವಿಷಯದಲ್ಲಿ ಪೀಡಿಸುವುದು ಮಾಡಿ ಆ ವ್ಯಕ್ತಿ ತನ್ನ ಮಾನಸಿಕ ಸ್ಥಿಮತೆಯನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ದೂಡಿಬಿಟ್ಟಿದ್ರೆ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಲು ಮನಸ್ಸು ಬರುವಷ್ಟು ಒತ್ತಡವನ್ನ ಹೇರ್ಬಿಟ್ಟಿದ್ರೆ, ಇದೆಲ್ಲ ಮಧ್ಯಸ್ಥಿಕೆಯಲ್ಲಿ ಆಗುವಂತಹ ವಿಷಯ ಅಲ್ಲ.
0: ಓಕೆ,
1: ಅದರ ಹೊರತಾಗಿ ಇರುತ್ತೆ, 100 ಜಗಳಗಳು ಪ್ರತಿ ಕುಟುಂಬದಲ್ಲೂ ಇರುತ್ತಲ್ವಾ, ಆ ಕೌಟುಂಬಿಕ ಜಗಳಗಳನ್ನ ಖಂಡಿತವಾಗ್ಲೂ ಮಧ್ಯಸ್ಥಿಕೆದಾರರ ಮುಂದೆ ಬಗೆಹರಿಸಿಕೊಳ್ಬಹುದು. ಈಗ ಅತ್ತೆ ಮಾವ ಜೊತೆಲಿದ್ರೆ ಜಗಳ, ಗಂಡ ತಂದೆ ತಾಯಿನ ಬಿಡಲ್ಲ, ಅಥವಾ ಹೆಂಡತಿಯ ತಂದೆ ತಾಯಿಗಳು ವಿಪರೀತ ಮೂಗು ತೋರಿಸ್ತಾ ಇರ್ತಾರೆ. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಮೀಡಿಯೇಷನ್ ಮಾಡಿಕೊಂಡು ಗಂಡ ಹೆಂಡತಿಗೆ ವಿಚ್ಛೇದನ ಬೇಕಾಗಿರಲ್ಲ, ಅಥವಾ ವಿಚ್ಛೇದನ ಬೇಕಿದ್ರು ಆ ವಿಚ್ಛೇದನದಲ್ಲಿ ಏನನ್ನ ಕೇಳಬೇಕು ಅಂತ ಗೊತ್ತಿರಲ್ಲ, ಹೆಂಡತಿಗೆ ಎಷ್ಟು ಜೀವನಾಂಶ ಕೇಳಬೇಕು ಅಂತ ಗೊತ್ತಿರಲ್ಲ. ಈಗ ನಾವು ಒಂದ್ 2-3 ಕೇಸ್ಗಳು ನೋಡಿದೀವಿ, ಒಂದು ತಿಂಗಳಿಗೆ 6,15,000 ನನಗೆ ಇದು ಬೇಕು ಮೇಂಟೆನೆನ್ಸ್ ಪರ್ ಮಂತ್ ಕೇಳಿರುವಂತಹ ಇದನ್ನು ನೋಡಿದೀವಿ. ಆ ತರ ವಿಪರೀತ ಕಲ್ಪನೆಯಲ್ಲೇ ತೇಲಾಡಿಕೊಂಡು 100,000 ರೂಪಾಯಿ ಮೇಂಟೆನೆನ್ಸ್ ತಗೊಳ್ಳೋದು ಉಚಿತ ಅಲ್ಲ ಅಲ್ವಾ? ಆ ರೀತಿಯಾದಂತಹ ದ್ವಂದ್ವಗಳು ಇರುವ ಸಂದರ್ಭದಲ್ಲಿ ವಿಚ್ಛೇದನ ತೀರ್ಮಾನ ಮಾಡ್ಕೊಂಡಿದೀವಿ, ಅದು ಕೋರ್ಟ್ ಮೂಲಕ ಆಗ್ಬೇಕು ಮಾಡ್ಕೊ. ಆದ್ರೆ ಏನನ್ನ ಹೇಗೆ ಪಡೆಯುವುದು ನನಗೆ ಗೊತ್ತಾಗ್ತಿಲ್ಲ, ದ್ವಂದ್ವ ಇದೆ. ಈಗ ಈ ಮನೆಯನ್ನ ನಾನು ಮನೆ ಕೇಳೋ ಅಥವಾ ಮೇಂಟೆನೆನ್ಸ್ ಒಂದೇ ಸಲ ಕೇಳೋ ಒಟ್ಟಿಗೆ ಕೇಳೋ, ಅವನ ಹಣಕಾಸಿನ ವಿಷಯ ನನಗೆ ಗೊತ್ತಾಗ್ತಿಲ್ಲ, ಈ ತರ ಎಲ್ಲ ಇದ್ದಾಗ ಮೀಡಿಯೇಷನ್ ಮೂಲಕ ಮಧ್ಯಸ್ಥಿಕೆದಾರರ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಬಹುದು.
0: ಓಕೆ, ಈಗ ನಿಮಗೆ ಹೇಳಿದ್ರಿ ಮೇಡಮ್, ಈಗ ಕೋರ್ಟ್ಗೆ ನಾವು ಡೈವೋರ್ಸ್ಗೆ ಅಂತ ಬರಕ್ಕಿಂತ ಮುಂಚೆ ಮೀಡಿಯೇಷನ್ ಅಟೆಂಡ್ ಮಾಡಿಯೇ ಬರಬೇಕು ಅನ್ನುವಂಥದ್ದು ನಿಯಮ.
1: ಈಗ ಹೌದು,
0: ಈಗ ಎಷ್ಟೋ ಜನ ಒಂದು ಮೀಡಿಯೇಷನ್ ಅಟೆಂಡ್ ಮಾಡ್ತಾರೆ, ಏನೋ ಒಂದು 3 ಸತಿ ಕರೀತಾರೆ ಅಂತ ಹೇಳ್ತಾರೆ. ಸೊ 60 ದಿನಗಳಲ್ಲಿ ಎಷ್ಟು ಬಾರಿ ಮೀಡಿಯೇಷನ್ ಮಾಡಬಹುದು, ಅವ್ರ ಮೀಡಿಯೇಷನ್ ಬರಲಿಲ್ಲ ಅಂತಂದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ?
1: ನೋಡಿ, 2 ತಿಂಗಳು ಮ್ಯಾಕ್ಸಿಮಮ್ ಗರಿಷ್ಠ ಅವಧಿ ಒಂದು ಮೀಡಿಯೇಷನ್ಗೆ 2 ತಿಂಗಳು. 2 ತಿಂಗಳಲ್ಲಿ ಅದು ಕೇಸುಗಳ ಒತ್ತಡ ನೋಡಿಕೊಂಡು, ಈಗ ಸಪೋಸ್ ಇವತ್ತು ನಿಮ್ಮನ್ನ ಕರೆದಿದ್ರೆ ಮುಂದಿನ ಗುರುವಾರ ಮತ್ತೆ ಆತರ ಕರೆಯುವ ಸಾಧ್ಯತೆಗಳು ಇರುತ್ತೆ. ಆದರೆ ಆ ದಿನದ ಕೇಸುಗಳ ಒತ್ತಡ ನೋಡಿಕೊಂಡು, ನಮ್ಮ ಇವಾಗ ಕೋರ್ಟಿನಲ್ಲಿ ಹೇಗೆ ಕೇಸ್ಗಳಿಗೆ ದಿನಾಂಕ ಕೊಡ್ತಾರೋ ಹಾಗೆ ಇದಕ್ಕೂ ಕೊಡ್ತಾರೆ. 2 ತಿಂಗಳಲ್ಲಿ ಒಂದು ಇತ್ಯರ್ಥ ಮಾಡಿ ಆ ಒಂದು ವರದಿಯನ್ನ ಕೋರ್ಟಿಗೆ ಹಾಕ್ತಾರೆ. ಸಪೋಸ್ 2 ಟೈಮ್ ಬಂದಿರ್ತಾನೆ ಗಂಡ, 3ನೇ ಸಲ ನಾ ಬರಲಾ ಹೋಗಿ ಮೀಡಿಯೇಷನ್ಗೆ ಅಂತಾನೆ, ಆಗ ಏನ್ ಮಾಡುವುದು ಅಂದ್ರೆ 2 ತಿಂಗಳುಗಳ ಕಾಲ ವೇಟ್ ಮಾಡಲಾಗುತ್ತೆ. 2 ತಿಂಗಳ ಕೊನೆಯ ಮೀಡಿಯೇಷನ್ ದಿನಾನು ಆತ ಬರದೇ ಇದ್ದರೆ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಮೀಡಿಯೇಷನ್, ಈ ಮಧ್ಯಸ್ಥಿಕೆ ಯಶಸ್ವಿ ಆಗಿಲ್ಲ ಅನ್ನುವ ಒಂದು ರಿಪೋರ್ಟ್ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಮುಂದಿನ ವ್ಯಾಜ್ಯವನ್ನು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಪರಿಹರಿಸಿಕೊಳ್ಬೇಕಾಗಿರುತ್ತೆ.
0: ಓಕೆ, ಇನ್ನು ಸಾಕಷ್ಟು ಜನರಿಗೆ ಒಂದಷ್ಟು ಅನುಮಾನಗಳಿರುತ್ತೆ. ಓಕೆ, ಮಧ್ಯಸ್ಥಿಕೆದಾರರಿಗೆ ಏನ್ ಅನುಭವ ಇರುತ್ತೆ, ಯಾವ ರೀತಿ ನಮ್ಮನ್ನ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರು ಏನಾದರೂ ಹೆಣ್ಮಕ್ಳ ಪರವಾಗಿ ಮಾತಾಡ್ತಾರಾ, ಗಂಡ್ಮಕ್ಳ ಪರವಾಗಿ ಮಾತಾಡ್ತಾರಾ, ಅಥವಾ ಇಬ್ಬರನ್ನು ಕೂರಿಸ್ಕೊಂಡು ಇಬ್ರು ಡೈರೆಕ್ಷನ್ ನಲ್ಲೂ ಕೂಡ ಅವ್ರು ಮಾತಾಡ್ತಾರಾ, ಯಾವ ಥರದೊಂದು ಟ್ರೈನಿಂಗ್ ಇರುತ್ತೆ ಅವರಿಗೆ ಅಂತ ಹೇಳಿ?
1: ನೋಡಿ, ಮಧ್ಯಸ್ಥಿಕೆದಾರರು ಅಂದ್ರೆ ಅವರು ಕೌನ್ಸಿಲರ್ಸ್ ಅಲ್ಲ, ಅದನ್ನ ನಾವು ಮೊಟ್ಟ ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಆಪ್ತ ಸಮಾಲೋಚನೆ ಮಾಡುವುದಿಲ್ಲ ಮಧ್ಯಸ್ಥಿಕೆದಾರರು ಅಂದ್ರೆ, ನಿಮ್ಮ ನಿಮ್ಮ ಮಾತುಗಳನ್ನ ನೀವೇ ಆಡಿಕೊಂಡು ನಮ್ಮ ಕಿವಿಯ ಮೇಲೆ ಬೀಳಿಸುತ್ತ ಅಂದ್ರೆ ಮಧ್ಯಸ್ಥಿಕೆದಾರನ ಕಿವಿಯ ಮೇಲೆ ಬೀಳಿಸುತ್ತ, ಮಧ್ಯಸ್ಥಿಕೆದಾರನ ಪ್ರೆಸೆನ್ಸ್ ನಲ್ಲಿ ನೀವು ನಿಮ್ಮ ನಿಮ್ಮ ಮಾತುಗಳನ್ನು ಆಡಿಕೊಂಡು ನೀವೇ ಒಂದು ಕ್ಲಾರಿಟಿಗೆ ಬಂದು ಒಂದು ಸ್ಪಷ್ಟತೆಯನ್ನ ನಿಮ್ಮ ಆಲೋಚನೆಗಳಲ್ಲಿ ಪಡೆಯಲಿಕ್ಕೆ ಮಧ್ಯಸ್ಥಿಕೆದಾರನ ಒಂದು ಪ್ರೆಸೆನ್ಸ್ ಇರುತ್ತೆ ಹೊರತು ಆತ ಅಥವಾ ಆಕೆ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್, ಅಮ್ಮ ನೀ ಯಾಕೆ ಇಷ್ಟೊಂದು ದುಡ್ಡು ಕೇಳ್ತಾ ಇದೀಯಾ, ಏನಪ್ಪ ನೀನೇನಪ್ಪ ಹಿಂಗ್ ಮಾಡ್ತಿದ್ಯಾ, ಯಾಕೆ ಇನ್ನೊಂದೆರಡು ಹೆಂಡತಿಗೆ ಹೊಡಿಬಾರ್ದ, ಈ ತರ ಎಲ್ಲ ಮಧ್ಯಸ್ಥಿಕೆದಾರರು ಹೇಳುವುದಿಲ್ಲ. ಮಧ್ಯಸ್ಥಿಕೆದಾರರು ಆಗಲಿಕ್ಕೆ ಅವರು ಒಂದು ಮಧ್ಯಸ್ಥಿಕೆದಾರರ ಕೋರ್ಸ್ ಮಾಡಿರಬೇಕು ಮತ್ತು ಕೋರ್ಟಿನ ರಿಜಿಸ್ಟ್ರಾರ್ ಅವರು ಅವರಿಗೆ ಒಪ್ಪಿಗೆ ಕೊಟ್ಟಿರಬೇಕು ನೀವು ಮಧ್ಯಸ್ಥಿಕೆದಾರರಾಗಿಂತ. ಸುಮ್ ಸುಮ್ನೆ ಎಲ್ಎಲ್ಬಿ ಓದ್ದವರು ಲಾ ಓದ್ದವರೆಲ್ಲ ಮಧ್ಯಸ್ಥಿಕೆದಾರರಲ್ಲ, ಈಗ ಸೈಕಾಲಜಿ ಓದ್ದವರೆಲ್ಲ ಕೌನ್ಸಿಲರು ಆಪ್ತ ಸಮಾಲೋಚಕರಲ್ಲ, ಅದಕ್ಕೆ ಅಂತಾನೆ ಪ್ರತ್ಯೇಕವಾದ ತರಬೇತಿಯನ್ನ ಪಡೆದಿರಬೇಕು, ಅವರು ಮಾತ್ರ ಮಧ್ಯಸ್ಥಿಕೆದಾರರು ಆಗಬಹುದು. ಮಧ್ಯಸ್ಥಿಕೆದಾರರ ಮೂಲಭೂತ ಒಂದು ಗುಣ ಏನಿರಬೇಕು ಅಂದ್ರೆ ಇಬ್ಬರಿಗೂ ನಾವು ನ್ಯೂಟ್ರಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಾನು ಯಾರ ಪರವಾಗಿಯೂ ಅಲ್ಲ, ನಿಮ್ಮ ಪರವಾಗಿ ನೀವೇ ಇರ್ತೀರಾ, ನೀವೇ ಮಾತಾಡ್ಕೊಂಡು ಮಾತು ಆಡ್ತಾ ಆಡ್ತಾ ಒಂದೆರಡು ಮೂರು ಕೇಸಲ್ಲಿ ಏನಾಗಿದೆ ಅಂದ್ರೆ 8 ವರ್ಷ ಗಂಡ ಹೆಂಡತಿ ಮಾತಾಡಿಲ್ಲ, 9ನೇ ವರ್ಷ ಮಧ್ಯಸ್ಥಿಕೆದಾರರ ಎದುರಿಗೆ ಅವ್ರು ಮಾತು ಶುರು ಮಾಡ್ಕೊಂಡ್ರು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅವ್ರು ಇವತ್ತಿನ ದಿನ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ. 8 ವರ್ಷ ಮನೆಯಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡಿದ್ರು ಗಂಡ ಹೆಂಡತಿ ಮಾತಾಡ್ತಾ ಇರ್ಲಿಲ್ಲ, ಆದ್ರೆ 3ನೇಯವರ ಎದುರಿಗೆ ನಾವು ಮಾತಾಡಿದಾಗ ನನ್ನ ಮನಸ್ಸನ್ನ ನಾನು ತೆರೆದಿಡ್ತೀನಿ, ನಾನು ಅದರಲ್ಲಿ ನೀನ್ ಮಾಡ್ತಾ ಇರೋದು ತಪ್ಪು ನೀನ್ ಮಾಡ್ತಾ ಇರೋದು ಸರಿ ಅಂತ ಹೇಳುವುದಿಲ್ಲ, ಮತ್ತು ನಿಮಗೆ ಯಾವುದೇ ಡೈರೆಕ್ಷನ್ ಕೂಡ ನೀವು ಈ ನಿಟ್ಟಿನಲ್ಲಿ ಹೋಗಿ ಅಂತ ಹೇಳುವುದು ಮಧ್ಯಸ್ಥಿಕೆದಾರರ ಕೆಲಸವಲ್ಲ. ಏನಂದ್ರೆ ತುಂಬಾ ಇವಾಗ ಅವಾಚ್ಯ ಶಬ್ದಗಳಿಂದ ಕೆಲವೊಮ್ಮೆ ಭಾವನಾತ್ಮಕವಾಗಿ ಈ ಒಂದು ಏನ್ ಉದ್ವೇಗದಲ್ಲಿ ಹೆಂಡತಿ ಗಂಡನಿಗೋ ಗಂಡತಿ ಹೆಂಡತಿಗೋ ಹೆಂಡತಿಗೋ ಬೈಯೋದು ಆತರ ಎಲ್ಲ ನಡೆದಾಗ ಮಧ್ಯಸ್ಥಿಕೆ ಹಾಗಲ್ಲ, ಹೀಗೆ ಕೂತ್ಕೊಳ್ಳಿ ಸಮಾಧಾನವಾಗಿರಿ ಅಂತ ಒಂದು ಸಮಾಧಾನಕರವಾದ ವಾತಾವರಣವನ್ನ ಅವರಿಬ್ಬರ ಮಾತುಕತೆಗೆ ಸೃಷ್ಟಿ ಮಾಡಿಕೊಡುವ ಕೆಲಸ ಮಧ್ಯಸ್ಥಿಕೆದಾರದೇ ಹೊರತು ನೀವು ಮಾಡ್ತಾ ಇರೋದು ಸರಿ ನೀವು ಮಾಡ್ತಾ ಇರೋದು ತಪ್ಪು ಅಂತಾನೋ ಅಥವಾ ಈಕೆಗೆ ಬೆನಿಫಿಟ್ ಆಗ್ಬೇಕು ಆತನಿಗೆ ಲಾಸ್ ಆಗ್ಬೇಕು ಅಂತ ಹೇಳುವುದು ಅದು ಮಧ್ಯಸ್ಥಿಕೆದಾರರ ಕೆಲಸ ಅಲ್ಲ. ಹಾಗೆ ಮಾಡುವುದು ಶುದ್ಧ ತಪ್ಪಾಗುತ್ತೆ, ಅವರು ಸದ್ಯ ಸರಿಯಾದ ಮಧ್ಯಸ್ಥಿಕೆದಾರರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ.
0: ಓಕೆ, ಈಗ ಅಂದ್ರೆ ಗಂಡ ಹೆಂಡತಿಗೆ ಇಬ್ಬರುಗಳು ಇಬ್ಬರಿಂದನೂ ಸಮಸ್ಯೆ ಇರುತ್ತೆ, ಇಬ್ರು ಕೂಡ ಅವರ ಸಮಸ್ಯೆಗಳನ್ನು ಮಧ್ಯಸ್ಥಿಕೆದಾರರ ಮುಂದೆ ಹೇಳ್ಕೊಳ್ತಾರೆ ಅವರ ಮನಸ್ಸು. ಈಗ ಎಷ್ಟೋ ಜನರಿಗೆ ಅವರು ಒಬ್ರು ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನುವಂಥದ್ದು ಒಂದು ಮುಜುಗರ ಇರುತ್ತೆ, ಅದೇನು ಪರಿಹಾರ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಮಧ್ಯಸ್ಥಿಕೆದಾರರ ಮುಂದೆ ಹೋದಾಗ ಏನೇ ಕಂಪ್ಲೇಂಟ್ಸ್ ಇರಲಿ ಇಬ್ರು ಓಪನ್ ಅಪ್ ಆದಾಗ ಸೊ ಮಧ್ಯಸ್ಥಿಕೆದಾರರಿಗೆ ಗೊತ್ತಾಗುತ್ತೆ ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನಿರ್ಧಾರ ಅವರಿಗೆ ಬಿಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಗೈಡ್ ಮಾಡಬಹುದೇನು, ಸರಿ ಮಾಡ್ಕೋಬಹುದು ನೋಡಿ ಅಂತೇಳಿ ಹೇಳಬಹುದೇ ಹೊರತು ಅವ್ರ ಜಡ್ಜ್ಮೆಂಟ್ ಕೊಡಂಗಿಲ್ಲ, ಕೊನೆಯ ನಿರ್ಧಾರ ಅವರಿಗೆ ಬಿಡ್ತಾರೆ.
1: ಹೌದು, ಏನಂದ್ರೆ ಮಧ್ಯಸ್ಥಿಕೆ ಅಂದ್ರೆ ಯಾವಾಗ್ಲೂ ತುಂಬಾ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಗೊತ್ತಾ, ನನಗೆ ಅವಳನ್ನ ನೋಡಕ್ಕೆ ಇಷ್ಟ ಇಲ್ಲ ಮೇಡಮ್, ಈ ಮೀಡಿಯೇಷನ್ಗೆ ಹೋದ್ರೆ ಅಲ್ಲಿ ಕೂರಿಸ್ಬಿಡ್ತಾರೆ ಒಂದೇ ರೂಮಲ್ಲಿ, ಅಥವಾ ಅವಳು ನನಗೆ ನನ್ನ ಗಂಡನ ಮುಖ ನೋಡಕ್ಕೆ ಇಷ್ಟ ಇಲ್ಲ, ಅವ್ಳು ನಂಗೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಮೀಡಿಯೇಷನ್ ಅಲ್ಲಿ ಕೂರಿಸ್ಬಿಡ್ತಾರೆ ನಾನು ಹೋಗಲ್ಲ. ಅಲ್ಲ, ಮೀಡಿಯೇಷನ್ ಜಂಟಿ ಅಧಿವೇಶನನೂ ಮಾಡ್ತಾರೆ, ಒಬ್ರೊಬ್ಬರನ್ನೇ ಕರೆಸಿ ಕೂಡ ಮಾತಾಡ್ತಾರೆ. ಮತ್ತು ಸಪೋಸ್ ಆ ಹುಡುಗಿ ನಾನು ನಮ್ಮ ಚಿಕ್ಕಮ್ಮನ ಜೊತೆ ಬರ್ತೀನಿ ಅಥವಾ ನನ್ನ ಲಾಯರ್ ಜೊತೆ ಬರ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಇರುತ್ತೆ. ಇಟ್ಸ್ ನಾಟ್ ದಟ್ ಒಬ್ಬರೇ ಹೋಗಿ ಮಧ್ಯಸ್ಥಿಕೆದಾರರ ಮುಂದೆ ಒಬ್ಬರೇ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡಬೇಕು ಅಂತಾನೂ ಇಲ್ಲ. ನಮ್ಮ ಕಡೆಯಿಂದ ನಾವು ಯಾರನ್ನ ಕಂಫರ್ಟಬಲ್ ಆಗಿರ್ತೀವೋ ಅವ್ರನ್ನ ಕರ್ಕೊಂಡು ಹೋಗುವಂತಹ ಅವಕಾಶ ನಮಗೂ ಇರುತ್ತೆ, ಹಾಗೆಯೇ ಆತನೂ ಬರಬಹುದು. ನಿಮ್ಮಿಬ್ಬರ ಜೊತೆ ಒಬ್ಬರೊಬ್ಬರ ಜೊತೆಯೇ ಮಾತನಾಡಿದ್ದಲ್ಲದೆ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡುವಂತಹ ಅಧಿವೇಶನಗಳನ್ನ ಸೆಷನ್ಸ್ ಕೂಡ ನಡೆಯುತ್ತೆ.
0: ಓಕೆ, ಈಗ ಮ್ಯಾಮ್ ಕಪಲ್ಸ್ ಒಂದ್ಸತಿ ಮೀಡಿಯೇಷನ್ಗೆ ಎಂಟರ್ ಆದ್ಮೇಲೆ ಅವರ ಪ್ರಾಬ್ಲಮ್ ಸಾರ್ಟ್ ಔಟ್ ಆದ್ಮೇಲೆ ಸೊ ಅವ್ರದ್ದು ಡೈವೋರ್ಸ್ ಅಪ್ಲಿಕೇಶನ್ ಸೊ ಕ್ಯಾನ್ಸಲ್ ಆಗತ್ತಾ?
1: ಇಲ್ಲ ಇಲ್ಲ ಇಲ್ಲ, ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ವಿಚ್ಛೇದನ ಅನ್ನುವುದೊಂದನ್ನೇ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಹಾಗಲ್ಲ. ಮಧ್ಯಸ್ಥಿಕೆಯಲ್ಲಿ ಬೇಕಾದಷ್ಟು ವ್ಯಾಜ್ಯಗಳು ಕೌಟುಂಬಿಕ ವ್ಯಾಜ್ಯಗಳು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ನಲ್ಲ, ನೀವು ವಿಚ್ಛೇದನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ರುವೆ ಮಧ್ಯಸ್ಥಿಕೆ ಮೂಲಕ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅವಳಿಗೆ ವಿಚ್ಛೇದನ ಬೇಡವಾಗಿರುತ್ತೆ, ಅವನಿಗೆ ವಿಚ್ಛೇದನ ಬೇಕಾಗಿರುತ್ತೆ, ಅಥವಾ ಅವನಿಗೆ ವಿಚ್ಛೇದನ ಬೇಡವಾಗಿರುತ್ತೆ ಇವಳಿಗೆ ವಿಚ್ಛೇದನ ಬೇಕಾಗಿರುತ್ತೆ. ಅದೆರಡು ಕೂಡಿಕೊಂಡು ಇಲ್ಲ ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತನೋ, ಇಲ್ಲ ನಾವಿಬ್ರು ವಿಚ್ಛೇದನ ತೆಗೆದುಕೊಳ್ತೀವಿ ಮ್ಯೂಚುವಲ್ ಕನ್ಸೆಂಟ್ ನಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತೆಗೆದುಕೊಳ್ಳಿಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ. ಈ ಮೀಡಿಯೇಷನ್ ಮುಗಿಸಿದ ನಂತರವೇ ವಿಚ್ಛೇದನದ ಅಪ್ಲಿಕೇಶನ್ ನ ಕೋರ್ಟ್ ಹಾಕುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಏನೂ ಇಲ್ಲ. ಈಗ ಆಲ್ರೆಡಿ ಕೋರ್ಟಿನಲ್ಲಿ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರಾ, ಮೀಡಿಯೇಷನ್ಗೆ ಬರೆಸ್ಕೊಂಡು ಮೀಡಿಯೇಷನ್ ಸೆಂಟರ್ಗೆ ಬಂದು ಮಧ್ಯಸ್ಥಿಕೆದಾರರ ಮುಂದೆ ಮಾತಾಡ್ತೀರ. ಆಗ ನಿಮ್ಗನ್ಸುತ್ತೆ ವಿಚ್ಛೇದನ ಬೇಡ ಅಂತ. ಆವಾಗ ನೀವು ಹೇಳಿದ್ರಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ, ಆಟೋಮೆಟಿಕ್ ಏನು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಮೀಡಿಯೇಷನ್ ನಡೆದ ನಂತರ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಾತುಗಳನ್ನ ಕೇಳಿಕೊಂಡು ಒಂದು ಖಚಿತವಾದ ಒಂದು ಪ್ರಿಸ್ಕ್ರೈಬ್ ಮಾಡಿರುವ ಒಂದು ನಮೂನೆ ಇರುತ್ತೆ, ಅದೇ ರೀತಿಯಾದಂತಹ ರಿಪೋರ್ಟ್ ಮಾಡಿ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ ಕರೆದು ಏನಪ್ಪ ವಿಚ್ಛೇದನಕ್ಕೆ ಅರ್ಜಿ ಹಾಕೊಂಡಿದ್ದೀರಾ, ಬಟ್ ಈಗ ಈ ರಿಪೋರ್ಟ್ ಅಲ್ಲಿ ವಿಚ್ಛೇದನ ಬೇಡ ಅಂತಿದ್ದೀರಾ, ನಿಮ್ಗೇನು ಒತ್ತಡ ಇರಲಿಲ್ವಾ, ನೀವು ಮನಸ್ಸೋ ಇಚ್ಛೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ ಅಂತೆಲ್ಲ ಕೇಳಿ ನ್ಯಾಯಾಧೀಶರ ಎದುರಿಗೆ ಇವರಿಬ್ರು ಹೌದು ನಮ್ಗೆ ವಿಚ್ಛೇದನ ಬೇಡ ಅಂತ ಹೇಳಿದ್ರೆ ಮಾತ್ರ ಆ ವಿಚ್ಛೇದನ ಅರ್ಜಿಯನ್ನ ವಜಾ ಮಾಡ್ತಾರೆ. ಇಲ್ಲ ವಿಚ್ಛೇದನ ಬೇಡ ಅನ್ಕೊಂಡಿರೋರು ಇಲ್ಲಿ ಬಂದ್ಮೇಲೆ ವಿಚ್ಛೇದನ ಬೇಕು ಅಂತ ತೀರ್ಮಾನ ಮಾಡಿದ್ರೆ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಕಸ್ಟಡಿ ಮ್ಯಾಟರ್ ಕೂಡ ಮಕ್ಕಳನ್ನ ಯಾರ ಹತ್ರ ಇರ್ಬೋದು ಹಾಕ್ಬಹುದು, ಜೀವನಾಂಶದ ವಿಷಯ ಎಲ್ಲವನ್ನು ಸಹ ತೀರ್ಮಾನ ಮಾಡ್ಕೊಂಡು ನಾವು ರಿಪೋರ್ಟ್ ಕೊಟ್ಟ ಮೇಲೆ ಕೋರ್ಟ್ ಅವರಿಬ್ಬರನ್ನ ಕೇಳಿಯೇ ತೀರ್ಮಾನ ಕೊಡೋದು.
0: ಓಕೆ ಮೇಡಮ್, ಇನ್ನು ಕೊನೆಯದಾಗಿ ಮಧ್ಯಸ್ಥಿಕೆ ತಗೊಳ್ಳೋಕ್ಕಿಂತ ಮುಂಚೆ ಮಧ್ಯಸ್ಥಿಕೆಗೆ ಬರುವಾಗ ಸೊ ಕಪಲ್ಸ್ ಸೊ ಯಾವ ರೀತಿ ಇರಬೇಕು, ಅವ್ರ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ.
1: ಬರೀ ಮಧ್ಯಸ್ಥಿಕೆ ಅಂತಲ್ಲ, ಒಂದು ಕುಟುಂಬದ ಒಳಗೆ ಯಾವುದೇ ಸಂಬಂಧ ಉಳ್ಕೊಳ್ಬೇಕು ಅಂದ್ರೆ ಇಬ್ಬರು ತೆರೆದ ಮನಸ್ಸಿನವರಾಗಿರ್ಬೇಕು. ಅಂದ್ರೆ ಇಬ್ಬರಿಗೂ ಅವರವರದೇ ಆದ ವ್ಯಕ್ತಿತ್ವ ಇದೆ, ಅದು ಎರಡನ್ನೂ ಸೇರಿಸ್ಕೊಂಡು ಕಾಂಪ್ರಮೈಸ್ ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದೇ ಸಂಸಾರ. ನಾವು ಮಧ್ಯಸ್ಥಿಕೆದಾರರ ಹತ್ರ ಹೋಗ್ತೀವಿ, ನನಗೆ ಒಂದು ತಿಂಗಳಿಗೆ 2 ಕೋಟಿ ಮೇಂಟೆನೆನ್ಸ್ ಬೇಕೇ ಬೇಕು ಅಂತ ಹೇಳ್ಬಿಡ್ತೀನಿ, ಇಮ್ಮಿಡಿಯೇಟ್ ಕೋರ್ಟ್ ಆರ್ಡರ್ ಮಾಡ್ಬಿಡುತ್ತೆ 2 ಕೋಟಿ ಕೊಡಪ್ಪ ಅವ್ರಿಗೆ, ಈ ಒಂದು ಕಲ್ಪನೆಯಲ್ಲಿ ಬರಬೇಡಿ. ವಾಸ್ತವದಲ್ಲಿ ಏನಿದೆ, ನನಗೆ ಬೇಕಾಗಿರೋದು ಪೀಸ್ ಆಫ್ ಮೈಂಡ್, ಅಂದ್ರೆ ನನ್ನ ಮನಃಶಾಂತಿ ಬೇಕು. ಮನಃಶಾಂತಿಗೆ ಏನೆಲ್ಲ ಆ ಕಡೆಯಿಂದ ಬರುವ ಪಾಯಿಂಟ್ಸ್ನು ಒಪ್ಕೊಳ್ತೀನಿ, ನನ್ನದು ಒಂದಷ್ಟು ಪಾಯಿಂಟ್ಸ್ನು ಒಪ್ಪುವಂತೆ ಮಾಡ್ತೀನಿ ಅಂತ ಆ ಒಂದು ಮನಸ್ಸಿನ ನಿರ್ಧಾರವನ್ನು ತೆಗೆದುಕೊಂಡು ಬಂದರೆ ಇಬ್ರು ನಾನು ಮುಂದೆ ಹೋಗ್ತೀನಿ, ಇನ್ನೊಬ್ರು ಮುಂದೆ ಬರಕ್ ಬಿಡ್ತೀನಿ ಎನ್ನುವ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ.
0: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಸೊ ನಾವು ಆ ಮಧ್ಯಸ್ಥಿಕೆಗೆ ಎಂಟ್ರಿ ಆದ್ರೆ ನಮ್ಗೆ ಆಗುವಂತ ಬೆನಿಫಿಟ್ಸ್ ಏನು ಅದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ಸಮಗ್ರ ಮಾಹಿತಿನ ತಿಳಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.

0: ಸೇರ್ತೀಯ ಅಲ್ವಾ ಬಚ್ಚಿಕ
1: ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಈ ಒಂದು ಕಾಯ್ದೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಮಂಡ್ಯದಲ್ಲಾಗಿರ್ಬೋದು ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಜೊತೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಸೊ ಬಾಲ್ಯ ವಿವಾಹ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ, ಬಾಲ್ಯ ವಿವಾಹ ಮಾಡೋದ್ರಿಂದ ಯಾರಿಗೆ ಶಿಕ್ಷೆ ಆಗುತ್ತೆ, ಮತ್ತೆ ಬಾಲ್ಯ ವಿವಾಹದ ಕುರಿತಾಗಿ ಮಕ್ಕಳಿಗೆ ಇರಬೇಕಾದಂಥ ಅರಿವು ಏನು, ಪೋಷಕರಿಗೆ ಇರಬೇಕಾದಂಥ ಜವಾಬ್ದಾರಿಗಳೇನು, ಬಾಲ್ಯ ವಿವಾಹ ಮಾಡೋದ್ರಿಂದ ಮುಂದೆ ಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ, ಇದೆಲ್ಲದರ ಕುರಿತಾದ ಒಂದು ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಂದ್ಯವನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ನಮಸ್ಕಾರ
1: ಮೇಡಮ್. ಈಗ ನಾನು ಹೇಳ್ದಂಗೆ ನೋಡಿ, ಮಂಡ್ಯದಲ್ಲಿ ಇತ್ತೀಚೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬಂತು, ಮತ್ತು ಉತ್ತರ ಕರ್ನಾಟಕದ ಸೈಡ್ ಈಗಲೂ ಕೂಡ ನಾವು ಈ ಶತಮಾನದಲ್ಲಿ ಇದ್ರೂ ಕೂಡ ಇನ್ನೂ ಬಾಲ್ಯ ವಿವಾಹದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಮೊಟ್ಟ ಮೊದಲನೆಯದಾಗಿ ಈಗ ಬಾಲ್ಯ ವಿವಾಹ ಕಾಯ್ದೆ, ನಾವು ಹಿಂದೆ ತಡೆ ಕಾಯ್ದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ, ಬಟ್ ಈಗ ಅದು ಅಪ್ಡೇಟ್ ಆಗಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಬಂದಿದೆ. ಸೊ ಕಾಯ್ದೆ ಏನ್ ಹೇಳುತ್ತೆ, ಮೊದಲಿಗೆ ಕಾಯ್ದೆಯಲ್ಲಿ ಇರುವಂತಹ ಅಂಶಗಳನ್ನ ನಮ್ಗೆ ತಿಳಿಸ್ಕೊಡಿ.
2: ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಇದರ ಅಡಿಯಲ್ಲಿ ಒಂದು ಹೆಣ್ಣು ಹುಡುಗಿಗೆ 18 ವರ್ಷ ತುಂಬಿರಬೇಕು. ಸಾಧಾರಣವಾಗಿ ಇದನ್ನ ನಾನು ಎಲ್ಲಿ ಹೋದ್ರೂ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ. 17 ತುಂಬಿ 18ಕ್ಕೆ ಬಿದ್ದ ತಕ್ಷಣ ತಂದೆ ತಾಯಿರು ಮನೆಯವರು ನಮ್ಮ ಹುಡುಗಿಗೆ 18 ವಯಸ್ಸು ಅಂತ ತೀರ್ಮಾನ ಮಾಡ್ಕೊಂಡು ಬಿಡ್ತೀವಿ. ಆದರೆ ಕಾನೂನಿನ ಪ್ರಕಾರ ಹಾಗಲ್ಲ. ಒಂದು ಹುಡುಗಿಗೆ 18 ವರ್ಷ ವಯಸ್ಸು ಅಂತ ಹೇಳಲಿಕ್ಕೆ ಆ ಹುಡುಗಿಗೆ 17 ತುಂಬಿ 18 ಬಂದಿದ್ರಾಗಲ್ಲ, 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬುವವರೆಗೂ ಆ ಹುಡುಗಿಯನ್ನು ಕಾನೂನಿನ ಪ್ರಕಾರ ಅಪ್ರಾಯಸ್ಥೆ ಅಂದರೆ ಬಾಲಕಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ 18 ತುಂಬುವವರೆಗೂ ಹುಡುಗಿಗೆ ಮದುವೆ ಮಾಡುವ ಹಾಗಿಲ್ಲ. ಅದೇ ರೀತಿಯೇ ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಆತನನ್ನು ಬಾಲಕ. ಈ ಕಾಯ್ದೆ ಅಡಿಯಲ್ಲಿ ನೋಡಿ, 18 ವಯಸ್ಸು ತುಂಬಿದ ತಕ್ಷಣ ಮತ ಹಾಕುವ ಅಧಿಕಾರ ಬರುತ್ತೆ, ಆಸ್ತಿಯನ್ನ ತನ್ನ ಹೆಸರಲ್ಲೇ ಹೊಂದುವ ಅಧಿಕಾರ ಬರುತ್ತೆ, ಅದರ ಪರಭಾರೆ ಮಾಡುವಂತಹ ಅಧಿಕಾರ ಬರುತ್ತೆ, ಬೇರೆ ಬೇರೆ ಎಲ್ಲಾ ರೀತಿಯಾದಂತಹ ಅಧಿಕಾರಗಳು ಬರುತ್ತೆ. ಹಾಗೆ ಬಂದ ತಕ್ಷಣ 18 ತುಂಬಿದೆ, ನಾನೊಂದು ವಯಸ್ಕ, ಅವನಿಗೆ ಮದುವೆ ಮಾಡಬಹುದು ಅನ್ನುವುದು ಈ ಕಾಯ್ದೆಯ ಪ್ರಕಾರ ತಪ್ಪಾಗುತ್ತೆ. ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಅವನನ್ನು ಬಾಲಕ ಅಂತ ಕನ್ಸಿಡರ್ ಮಾಡಕ್ಕಾಗತ್ತೆ. ಈ 18 ವರ್ಷದ ಒಳಗಿನ ಹುಡುಗಿಗೆ 21 ವರ್ಷದ ಒಳಗಿನ ಹುಡುಗನಿಗೆ ಮದುವೆ ಮಾಡುವುದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ ತಕ್ಷಣ ಇಷ್ಟು ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಈ ಕಾನೂನಿನ ಪ್ರಕಾರ ವಿವಾಹ ಮಾಡುವುದು ಮಾತ್ರವಲ್ಲ, ವಿವಾಹಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ಅಂದ್ರೆ ಎಂಗೇಜ್ಮೆಂಟ್, ನಮ್ಮ ಬಯಲುಸೀಮೆ ಕಡೆ ವಿಳ್ಳೆಶಾಸ್ತ್ರ ಅಂತ ಹೇಳ್ತೀವಿ, ನಿಶ್ಚಿತಾರ್ಥ ಅಂತ ಹೇಳ್ತೀವಿ, ಈ ರೀತಿಯಾಗಿ ಮಾಡಿಕೊಳ್ಳುವುದು ಸಹ ಇದೇ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗತ್ತೆ. ಹಾಗೆಯೇ ಮಾತುಕತೆ, ಈಗ ಮಾಡಲ್ಲ ಮದುವೆ, ಸುಮ್ಮನೆ ನನ್ನ ತಮ್ಮಂಗ್ ತಂದ್ಕೊಳ್ಳೋದು ಅಂತ ಮಾತುಕತೆ ಮಾಡಿ ಅರ್ಶನ ಕುಂಕುಮ ಹಣ್ಣು ಹೂವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಅದು ನಿಶ್ಚಿತಾರ್ಥನೂ ಅಲ್ಲ, ವಿಳ್ಳೆಶಾಸ್ತ್ರನೂ ಅಲ್ಲ, ಎಂಗೇಜ್ಮೆಂಟ್ ತರ ಉಂಗ್ರಗಳು ಬದಲಾಯಿಸಿಲ್ಲ, ಆದ್ರೆ ಬರೀ ಮಾತಾಡ್ಕೊಂಡ್ವಿ. ನಮ್ ದೂರದ ನೆಂಟ್ರ ಹುಡುಗ ಅವನು ಎಲ್ಲೋ ದುಬೈ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಹುಡುಗಿಗೆ 18 ವಯಸ್ಸು ಆದ್ಮೇಲೆ ಮಾಡ್ತೀವಿ ಅಂತ ಆತರ ಮಾತುಕತೆ ಆಡ್ಕೊಳ್ತೀವಲ್ಲ, ಅದು ಕೂಡ ಅಪರಾಧ. ಈ ಕಾನೂನಿನ ಅಡಿಯಲ್ಲಿ ವಿವಾಹ ಮಾಡುವುದು, ವಿವಾಹ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳುವುದು ಅಪರಾಧ, ಮತ್ತು ವಿವಾಹದ ಬಗ್ಗೆ ಮಾತುಕತೆ ಆಡಿ ನಕ್ಕಿ ಅಂದ್ರೆ ಕನ್ಫರ್ಮ್ ಮಾಡಿಕೊಳ್ಳುವುದು, ಖಚಿತಪಡಿಸಿಕೊಳ್ಳುವುದು ಸಂಬಂಧಗಳನ್ನು ಸಹ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತ ಹೇಳಿ.
1: ಓಕೆ, ಹಾಗೆ ಮೇಡಮ್, ಈಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಬಾಲ್ಯ ವಿವಾಹದ ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ, ಏನ್ ಕಾರಣ ಇರಬಹುದು?
2: ನೋಡಿ, ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಆಗ್ತಾ ಅಂದ್ರೆ ವಿದ್ಯೆನೂ ಜಾಸ್ತಿ ಆಗ್ತಾ ಇದೆ, ಮತ್ತು ನಮ್ಗೆ ಮಕ್ಕಳನ್ನ ನಾವು ಒಡ್ಡುತ್ತಿರುವ ವಾತಾವರಣದ ಅಗಾಧತೆಯು ಒಂದು ರೀತಿಯಲ್ಲಿ ದೊಡ್ಡದಾಗ್ತಾ ಇದೆ. ಹೆಚ್ಚುವರಿ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಂಡ್ ಬಿಡ್ತಾರೆ, ಪ್ರೀತಿಸಿ ತಮಗೆ ಇಷ್ಟವಿಲ್ಲದ ಹುಡುಗನನ್ನ ಅಂದ್ರೆ ಮನೆಯವರಿಗೆ ಇಷ್ಟವಿಲ್ಲದ ಹುಡುಗನನ್ನು ಮದುವೆ ಆಗ್ಬಿಟ್ಟು ಹೊರಟೋಗ್ತಾರೆ, ಓಡಿ ಹೋಗ್ತಾರೆ. ಈ ಎಲ್ಲ ಒಂದು ಭಯದಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದು, ಮತ್ತು ಸಿಟಿ ಕಡೆ ಬಾಲ್ಯ ವಿವಾಹಗಳಲ್ಲಿ ತಂದೆ ತಾಯಿಗಳು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಂಡು ತಾವು ಫ್ರೀಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿ ಬಡತನ ಸ್ವಲ್ಪ ಮಟ್ಟಿನ ಕಾರಣ, ಬಟ್ ಬಡತನವೇ ದೊಡ್ಡ ಕಾರಣ ಅಲ್ಲ ಇದಕ್ಕೆ. ಬಡತನ ಮತ್ತು ಮೂಢನಂಬಿಕೆ, ಹೆಣ್ಣು ಏನೋ ಹೇಳ್ತಾರಲ್ಲ, ಹೆಣ್ಣು ಹೆತ್ತವರು ಸೆರಗಲ್ಲಿ ಕೆಂಡ ಇಟ್ಕೊಂಡಿರೋ ಹಾಗೆ ಅಂತ, ಈ ರೀತಿಯಾದ ನಂಬಿಕೆಗಳು ಇನ್ನೂ ಇರೋದ್ರಿಂದ. ಮತ್ತು ಈಗಲೂ ಸಹ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಬಳಕೆಗೆ ಇರುವ ವಸ್ತುಗಳು ಅನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಉದಾಹರಣೆಗೆ ಯಾರ ಹತ್ರನೂ ನಾವೇನೋ ಒಂದು ಜಮೀನು ಕೊಂಡ್ಕೊಂಡು ಬಿಟ್ಟಿರ್ತೀವಿ, ಅವ್ರಿಗೆ ಫುಲ್ ದುಡ್ಡು ಕೊಡಕ್ಕಾಗಿರಲ್ಲ. ಅಥವಾ ಯಾವಾಗ್ಲೋ ನಮ್ಮ ಅಜ್ಜಿ ಸಾಯಕ್ ಮುಂಚೆ ಅವ್ರ ಹತ್ರ ಭಾಷೆ ತಗೊಂಡ್ಬಿಟ್ಟಿರ್ತಾಳೆ, ನಿಮ್ ಮನೆ ಹುಡುಗಿ ನನಗೆ ನನ್ ಮೊಮ್ಮಗಂಗ್ ಕೊಡ್ಬೇಕು ಅಂತ. ಡೆತ್ ಬೆಡ್ ಅಲ್ಲಿರೋ ಅಜ್ಜಿ ಇರ್ಬೋದು, ಅಥವಾ ಅವಳು ಸತ್ತೋಗಿರ್ಬಹುದು. ಈ ರೀತಿಯಾದಂತ ಭಾವನಾತ್ಮಕ ಸನ್ನಿವೇಶಗಳಿಗೆ ಒಳಗಾಗಿ ವಿವಾಹವನ್ನು, ಹೆಣ್ಣು ಮಕ್ಕಳ ವಿವಾಹವನ್ನು ಸಹ ಈ ಆಸ್ತಿ ಹಣಕಾಸಿನ ಪರಭಾರೆಯ ಹಾಗೆ ಮಾಡುವ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬರೀ 2024-25 ಅವಧಿಯಲ್ಲಿ ನೋಡಿ, 25ನೇ ಇಸ್ವಿಯಲ್ಲಿ ನಾವಿನ್ನು 6 ತಿಂಗಳನ್ನು ಕಂಪ್ಲೀಟ್ ಪೂರ್ತಿಯಾಗಿ ಕಳೆದಿಲ್ಲ. ಅಂತದ್ರಲ್ಲಿ 24 ಮತ್ತು 25 ಅವಧಿಯಲ್ಲಿ ಕರ್ನಾಟಕ ಒಂದರಲ್ಲಿ ರಿಪೋರ್ಟ್ ಆಗಿರೋ ಬಾಲ್ಯ ವಿವಾಹಗಳ ಸಂಖ್ಯೆ 700. ಅಂದ್ರೆ ಎಷ್ಟೋ ಕಡೆ ಅದು ಗೊತ್ತಿಲ್ಲದೆ ಒಳಗೆ ಮಾಡಿರ್ತಕ್ಕಂತಹ ಬಾಲ್ಯ ವಿವಾಹಗಳು ಎಷ್ಟಿದೆ. ನಾ ಹೇಳಿದ್ರೆ ವಿವಾಹ ಅಂದ್ರೆ ಬರೀ ತಾಳಿ ಕಟ್ಟುವ ಒಂದು ಪ್ರಕ್ರಿಯೆಯನ್ನ ನಾವು ವಿವಾಹ ಅಂತ ಇಲ್ಲ, ಕಾನೂನಿನ ಅಡಿಯಲ್ಲಿ ನಿಶ್ಚಿತಾರ್ಥ ಏನಿದೆ, ಮಾತುಕತೆ ಏನಿದೆ, ಎಲ್ಲ ಇದೆಯಲ್ಲ, ಇದೆಲ್ಲವನ್ನು ಸೇರಿ ಬಾಲ್ಯ ವಿವಾಹ ಅಂತ ಹೇಳ್ತಾ ಇರೋದು. ಹಾಗಾಗಿ ಈಗ ಕೊಟ್ಟಿರೋ ಒಂದು ಅಂಕಿಅಂಶದ ಪ್ರಕಾರ ನಿನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸದನದಲ್ಲಿ ಈ ವಿಷಯವಾಗಿ ಮಾತುಗಳನ್ನು ತಗೊಂಡು ಆಡಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. 700 ಮತ್ತು ಕಳೆದ 4 ವರ್ಷದಲ್ಲಿ ಕರ್ನಾಟಕ ಒಂದರಲ್ಲಿ 2416 ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ.
1: ಓಕೆ, ಆಮೇಲೆ ಮಮ್ಮಿಗೆ ನೀವು ಹೇಳಿದ್ವಿ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ಆರ್ಥಿಕ ಜವಾಬ್ದಾರಿ, ಭಾವನಾತ್ಮಕ ಸಂದರ್ಭಗಳಿಗೆ ಒಳಗಾಗಿ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ. ಆದ್ರೆ ಬಾಲ್ಯ ವಿವಾಹ ಮಾಡುವುದರಿಂದ ಆಗುವಂತಹ ಒಂದು ಸಮಸ್ಯೆಗಳು, ಆ ಹೆಣ್ಣು ಮಕ್ಕಳಿಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಎಷ್ಟೋ ಜನರಿಗೆ ಅರಿವಿರ್ಲಿಕ್ಕಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ.
2: ನೋಡಿ, ಸಾಧಾರಣವಾಗಿ ನಾವು ಒಂದು ದೌರ್ಜನ್ಯ, ಒಂದು ಸಮಾಜದ ಮೇಲಿನ ಕೆಡುಕು, ತೊಂದರೆ ಇದೆಲ್ಲ ತೋರಿಸುವಾಗ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗತ್ತೆ, ಆ ಕಾರಣಕ್ಕೆ ಇದು ಮಾಡಬೇಡಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಗೊತ್ತಾ, ಗಂಡು ಮನಸ್ಸುಗಳಲ್ಲಿ ಅವಳಗ್ ತೊಂದರೆ ಆಗುತ್ತೆ ಅಂತ ನನ್ನ ಜೀವನವನ್ನ, ನನ್ನ ಸುಖ ಸಂತೋಷವನ್ನ ನಾನು ಬಿಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ, ಇನ್ನು ಮುಂದೆ ನಾವು ಬದಲಾಗಬೇಕಾಗಿದೆ. ಒಂದು ಬಾಲ್ಯ ವಿವಾಹದಲ್ಲಿ ಊಹಿಸಿಕೊಳ್ಳಿ, ಒಂದು 25 ವರ್ಷದ 27 ವರ್ಷದ 30 ವರ್ಷದ ಜೀವನವನ್ನ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಆರ್ಥಿಕವಾಗಿ ದುಡಿಯಬಲ್ಲ ಸಬಲ ಗಂಡನಿಗೆ 16 ವರ್ಷದ 15 ವರ್ಷದ 17 ವರ್ಷದ ಇನ್ನೂ ಬುದ್ಧಿ ಬಲಿತಿರದ, ಮನೆಗೆಲಸವನ್ನ ನೋಡಿಕೊಳ್ಳಕ್ಕೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇಲ್ಲದ, ಸಂಬಂಧಗಳನ್ನ ನಿಭಾಯಿಸಿಕೊಂಡು ಹೋಗಲು ಬೇಕಾದಂತಹ ಭಾವನಾತ್ಮಕ ಶಕ್ತಿ ಇಲ್ಲದಂತಹ ಒಂದು ಹೆಣ್ಣು ಮಗಳು ಮದುವೆ ಆದ್ರೆ ಹೆಣ್ಣು ಮಗಳಿಗೆ ಆಗುವ ತೊಂದರೆ ಹಾಗೆ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆ ಹುಡುಗಿ ತೊಂದರೆ ಅನುಭವಿಸೋದು ಅನುಭವಿಸ್ತಾಳೆ. ಆದರೆ ಗಂಡಸರು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಂಸಾರ ಅಂದ್ರೆ ಒಂದು ಕುಂಟುವ ಇದು 2 ಗಾಲಿಗಳ ಹಾಗೆ ಅಂತ ಹೇಳ್ತಾರೆ. ಒಂದು ಮುರಿದೋಗಿರೋ ಚಕ್ರನ ನಿಮ್ಗೆ ಕೊಟ್ರೆ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯವ? ಅದೇ ತರ ತೊಂದರೆ ಹೆಚ್ಚು ಮಟ್ಟಿಗೆ ಆಗೋದು ಯಾರಿಗೆ? ಹೊರಗಡೆ ಹೋಗಿ ದುಡಿತೀರಾ ಗಂಡಸರು? ನಿಮ್ಗೆ ಅಲ್ಲಿ ವ್ಯಾಪಾರದಲ್ಲೋ ಜನಗಳಿಂದ ನಿಂದನೆ ಬೈಗುಳಗಳನ್ನ ಸ್ವೀಕರಿಸಬೇಕು, ಆಫೀಸ್ಗೆ ಹೋಗೋರಾದ್ರೆ ಹೈಯರ್ ಆಫೀಸರ್ ಇಂದ ಬೈಸ್ಕೊಳ್ಬೇಕು, ಕಂತುಗಳನ್ನ ಸಾಲದ ಕಂತುಗಳನ್ನ ಕಟ್ಟುವ ಜವಾಬ್ದಾರಿ ಇರುತ್ತೆ, ಏನೋ ಒಂದು ಆಸೆಯಿಂದ ಒಂದು ಸಂಸಾರ ಅಂತ ಮಾಡಿಕೊಳ್ಳುವಾಗ ಬುದ್ಧಿ ಬಲಿತಿಲ್ಲದ, ದೈಹಿಕ ಸಮರ್ಥತೆ ಇಲ್ಲದಂತಹ ಒಂದು ಹುಡುಗಿಯನ್ನ ನಿಮ್ಗೆ ಮದುವೆ ಮಾಡಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತಾ? ಎಲ್ಲರೂ ಬಯಸುವುದು ನಮ್ಮ ನೋಡಿ, ನೀವು ಯಾವ ಹುಡುಗನೇ ಒಂದು ನಿಮ್ಗೆ ಎಂತ ಹೆಣ್ ಬೇಕು ಅಂದ್ರೆ ಮನೆ ನಡ್ಸ್ಕೊಂಡು ಹೋಗೋಳು, ನಮ್ ತಂದೆ ತಾಯಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಳು, ಮನೆ ನಡ್ಸ್ಕೊಂಡು ಹೋಗೋ ಅಂತ ಒಂದ್ ಒಳ್ಳೆ ಹುಡುಗಿ ಸಾಕು ಅಂತಾರೆ ಅಲ್ವಾ? ಎಲ್ಲರ ಆಸೆಯೂ ಇದೆ ಇರೋದು. ಆದ್ರೆ 16-17 ವರ್ಷದ ಹುಡುಗಿಗೆ ದೇವರಾಣಿಯು ಮನೆ ನಡೆಸುವಂತಹ ಮೆಚುರಿಟಿ ಪ್ರೌಢಿಮೆ ಇರುವುದಿಲ್ಲ. ದೇಹ ಬೆಳೆದು ಬಿಟ್ಟಿರುತ್ತೆ, ದೇಹದ ಆಕಾರ ಬೆಳೆದಿರುತ್ತೆ, ಹೊರನೋಟಕ್ಕೆ ದೇಹ ಬೆಳೆದಿರುತ್ತೆ, ದೇಹದ ಒಳಭಾಗವೂ ಬೆಳೆದಿರೋದಿಲ್ಲ. ನೀವು ಹೋಗಿ ಯಾವುದೇ ಮಹಿಳಾ ವೈದ್ಯರ ಹತ್ರ, ಮಹಿಳಾ ವೈದ್ಯರು ಅಂದ್ರೆ ಮಹಿಳೆಯರ ಕಾಯಿಲೆಗಳನ್ನು ನೋಡಿಕೊಳ್ಳುವಂತಹ ಎಕ್ಸ್ಪರ್ಟ್ ವೈದ್ಯರು ಇರ್ತಾರಲ್ಲ, ಅವ್ರನ್ನ ಸಂಪರ್ಕ ಮಾಡಿ ಕೇಳಿ. ಅವ್ರು ಹೇಳ್ತಾರೆ, ಒಂದು ಹೆಂಗಸು ಸರಿಯಾಗಿ ಮಗು ಹೆರಲು ಅವಳ ಗರ್ಭಕೋಶ ಖಚಿತವಾಗಿ ಬೆಳೆದು ನಿಲ್ಲುವುದು ಅವಳ 23ನೇ ವಯಸ್ಸಿಗೆ ಅಂತ ಹೇಳ್ತಾರೆ. ಹೀಗಿರುವಾಗ 16ನೇ 17ನೇ ವಯಸ್ಸಿಗೆ ನೋಡಲು ಅಂದವಾಗಿ ಕಾಣುತ್ತಿದ್ದಾಳೆ ಆ ಹುಡುಗಿ ಅಂತ, ನಮ್ಮ ಮನೆಯಲ್ಲಿ ಕೆಲ್ಸಕ್ಕಾಗ್ತಾಳೆ ಅಂತ ಮದುವೆ ಮಾಡ್ಕೊಂಡು ಬಂದ್ರೆ ಅವಳು ಸಫರ್ ಮಾಡುವುದು ಇದ್ದೇ ಇದೆ. ನಾನು ಹೇಳುವುದು, ಅವಳಿಗಿಂತ ಒಂದು ಪಟ್ಟು ಹೆಚ್ಚಿನ ತೊಂದರೆ ಆ ಹುಡುಗನಿಗೆ, ಅಂದ್ರೆ ಮದುವೆ ಯಾರು ಮಾಡ್ಕೊಂಡಿರ್ತಾರೋ ಗಂಡಸು ಅವನಿಗೆ ಆಗತ್ತೆ.
1: ಓಕೆ, ಸೊ ಬಹುಶಃ ಈ ಒಂದು ಸಮಸ್ಯೆಗಳ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇರಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಬಾಲ್ಯ ವಿವಾಹ ಮಾಡಬಾರದು ಅಂತೇಳಿ ಹೇಳುವಂಥದ್ದು. ಓಕೆ ಮ್ಯಾಮ್, ಈಗ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಅಂತಂದಾಗ, ಸೊ ಅವರ ಒಂದು ಜವಾಬ್ದಾರಿ ಒಂದು ಮದುವೆ ಮಾಡ್ಕೊಂಡವ್ರ ಮೇಲೆ ಇರಬೇಕು, ಇಲ್ಲ ಮಾಡಿಕೊಡುವಾಗ ತಂದೆ ತಾಯಿಗಳು ಇದರ ಬಗ್ಗೆ ಅರಿವಿರಬೇಕು. ಎಷ್ಟೋ ಜನ ಪೇರೆಂಟ್ಸು ಮದುವೆ ಮಾಡಿಕೊಟ್ಬಿಟ್ರೆ ಸಾಕು ಅನ್ನೋ ಒಂದು ಜವಾಬ್ದಾರಿ ಕಳ್ಕೊಂಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ, ಬಟ್ ಹೆಣ್ಮಕ್ಳಿಗಾಗುವ ಸಮಸ್ಯೆ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಈಗ ಇದೆಲ್ಲವನ್ನು ನಾವು ಪತ್ತೆ ಹಚ್ಚಬೇಕು ಅಂತಂದರೆ ಅದಕ್ಕೂ ಒಂದು ಟೀಮ್ ಬೇಕು. ಈಗ ಸರ್ಕಾರ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರೋದ್ರಿಂದ, ಸೊ ಇದರ ಜವಾಬ್ದಾರಿ ಏನು ಮತ್ತು ಎಲ್ಲೆಲ್ಲಿ ಈ ಥರದ ಪ್ರಕರಣಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳೇನು, ಯಾವ ಥರ ಟೀಮ್ ರೆಡಿ ಇದೆ ಅಂತ ಹೇಳಿ
2: ನೋಡಿ. ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ನಮ್ಮ ಗುರಿ ಆದ ತಕ್ಷಣ ಯಾರೆಲ್ಲ ಹೇಗೆ ನಿಷೇಧಿಸಬೇಕು, ಆ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ನಾನೂ ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು, ಬಾಲ್ಯ ವಿವಾಹವನ್ನು ನಿಲ್ಲಿಸಲು ಅಧಿಕಾರ ಇರುವ ಒಬ್ಬ ವ್ಯಕ್ತಿ. ನೀವು ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು, ನಿಲ್ಲಿಸಲು ಅಧಿಕಾರ ಇರುವ ವ್ಯಕ್ತಿ. ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅಯ್ಯೋ ಅವ್ರ ಮನೆ ಮದ್ವೆ ನಮ್ಗೇನಂತೆ ಅಂತ ಸುಮ್ಮನೆ ಇರುವ ಹಾಗಿಲ್ಲ, ಅದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ಇದರ ಜೊತೆಗೆ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಒಟ್ಟು 57 ಅಧಿಕಾರಿಗಳನ್ನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಿದೆ. ಆ 57 ಅಧಿಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್, ಅಂದ್ರೆ ಈಗ ಬಾಲ್ಯ ವಿವಾಹ ಮಹಿಳೆಯರು ಅಂತ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು, ಎಲ್ಲವನ್ನು ಮಹಿಳೆಯರು ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್, ಆ ವಿಭಾಗ, ಆ ಒಂದು ಸಚಿವಾಲಯದಲ್ಲಿ ಆ ಒಂದು ಸಚಿವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತೀವಿ, ಇಲ್ಲ ಎಲ್ಲ ಯೋಜನೆಗಳು ಅಲ್ಲಿಗೆ ಸಂಬಂಧಪಟ್ಟಿದೆ ಅನ್ಕೊಳ್ತೀವಿ. ಆದರೆ ಹಾಗಲ್ಲ, ಈ ಕಾಯಿದೆ ಅಡಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಂದ್ರೆ ಕಂದಾಯ ವಿಭಾಗ ಏನಿದೆ ಅಲ್ಲಿನ ಅಧಿಕಾರಿಗಳು ಸಹ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು, ಶಾಲಾ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು, ನಿರ್ದೇಶಕರುಗಳು, ಹೀಗೆ ಪೊಲೀಸ್ನವರು, ಹೀಗೆ ಒಟ್ಟು 57 ಅಧಿಕಾರಿಗಳನ್ನು ಗುರುತಿಸಿ ಇವರೆಲ್ಲರೂ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಲಾಗಿದೆ ಈ ಕಾನೂನಿನ ಅಡಿಯಲ್ಲಿ. ಅಷ್ಟೇ ಅಲ್ಲ, ನಿಷೇಧ ಅಂದ್ರೆ ಹೋಗ್ಬಿಟ್ಟು ಎಲ್ಲೋ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದ ತಕ್ಷಣ ಅದನ್ನ ಹೋಗಿ ತಡೆಗಟ್ಟುವುದು ಮಾತ್ರವಲ್ಲ, ಕ್ರಮ ವಹಿಸಬೇಕಾಗಿರುವ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ. ಕ್ರಮ ವಹಿಸುವುದು ಅಂದ್ರೆ ಏನು, FIR ಅಂದ್ರೆ ಪ್ರಾಥಮಿಕ ವರದಿ, ಅವರ ಮೇಲೆ ದೂರನ್ನ ದರ್ಜಿಸುವುದು, ಅಂತಹ ಅಧಿಕಾರವನ್ನು ಇವರ ಮೇಲೆ ಕೊಟ್ಟಿದೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಮೇಡಮ್ ಕಂಪ್ಲೇಂಟ್ ಕೊಟ್ರೆ ನಾನೇ ಕಂಪ್ಲೇಂಟ್ ಆಗ್ಬೇಕು, ಕೋರ್ಟ್ ನನ್ನನ್ನು ಕರೆಯುತ್ತೆ, ಅದರಿಂದ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ ಅಂತಾರೆ. ಹಾಗೆ ಮಾಡಿದರೆ ಆ ಅಧಿಕಾರಿಯದು ಕ್ರಿಮಿನಲ್ ಅಪರಾಧ, ಅವರಿಗೆ 3 ವರ್ಷ ಸಜೆ ಆಗತ್ತೆ. ಹಾಗಾಗಿ ಬಾಲ್ಯ ವಿವಾಹ, ಈಗ ನಾನು ಒಂದು ಸಾಮಾನ್ಯ ಪ್ರಜೆಯಾಗಿ ಬಾಲ್ಯ ವಿವಾಹ ನಡೀತಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ನಾನೇ ಹೋಗಿ FIR, ಎಲ್ರಿ FIR ಹಾಕ್ರಿ, ಆ ಹುಡುಗಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳುವ ಸಾಧ್ಯತೆ ನನಗೆ ಸಾಮರ್ಥ್ಯ ಇದ್ದರೆ ನಾನು ಮಾಡೋಣ ಅದನ್ನ. ಆದರೆ ಎಲ್ಲರಲ್ಲೂ ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಬಾಲ್ಯ ವಿವಾಹ ನಡೀತಿದೆ ಅನ್ನುವ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ. ಆಗ ಏನು ಮಾಡಬಹುದು ಅಂದರೆ, ಸಂಬಂಧಿಸಿದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರಿಗೆ ನಾನು ಅನಾನಿಮಸ್ ಆಗಿ, ಅಂದರೆ ನಾನು ಅನಾಮಿಕಳಾಗಿ ಉಳಿದುಕೊಳ್ಳಲು ಬಯಸುತ್ತೇನೆ, ನೀವು ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ, ಕ್ರಮವನ್ನು ವಹಿಸಿ ಅಂತ ಹೇಳಿದರೆ ಪೊಲೀಸ್ನವರು ಆ ಜಾಗಕ್ಕೆ ಹೋಗಿ ಸೋಮೋಟೋ ಅದನ್ನೆಲ್ಲವನ್ನು, ಬಾಲ್ಯ ವಿವಾಹವನ್ನು ನಿಷೇಧಿಸಿ ಸೋಮೋಟೋ FIR ಅಂದ್ರೆ ಖುದ್ದಾಗಿ ತಾವೇ FIR ಹಾಕಿಕೊಂಡ ಅಂತಹ ಒಂದು ಕ್ರಮವನ್ನು ವಹಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಇಷ್ಟೇ ಅಲ್ಲ, ಬಾಲ್ಯ ವಿವಾಹ ಆಗ್ಬಿಡುತ್ತೆ ಅನ್ನುವ ಅನುಮಾನ ಇದ್ದರೆ ಅದನ್ನೂ ಸಹ ಯಾರೂ ಪೊಲೀಸ್ನವರಿಗೆ ತಿಳಿಸಬಹುದು. ಮತ್ತು ಈ 57 ಅಧಿಕಾರಿಗಳು, ಎಷ್ಟೊಂದು ಅಧಿಕಾರಿಗಳು ನೋಡಿ, ನಿಮ್ಮ ನಿಮ್ಮ ತಾಲೂಕು ಮಟ್ಟ, ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಹೋಗಿ, ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಟೇಬಲ್ ಗುದ್ದಿ ಕೇಳಿ ಯಾರು ಈ 57 ಅಧಿಕಾರಿಗಳು ಅಂತ. ನಿಮ್ಗೆ ಬಾಲ್ಯ ವಿವಾಹ ಆಗ್ಬಿಡ್ತಿದೆ ಅಂತ ಗೊತ್ತಾದಾಗ ಈ 57 ಅಧಿಕಾರಿಗಳಲ್ಲಿ ಯಾರು ನಿಮ್ಗೆ ಸದ್ಯಕ್ಕೆ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗಿ ಹೇಳಿ, ಇಂಥ ಮನೆಯಲ್ಲಿ ಹೀಗೆ ಬಾಲ್ಯ ವಿವಾಹ ಆಗುವ ಸಂದರ್ಭ ನನಗೆ ಕಾಣ್ತಿದೆ ಅಂತ. ನೀವೇನ್ ಆಗ್ತಿದೆ ಅಂತ ಹೇಳ್ಬೇಕಾಗಿಲ್ಲ, ಅಥವಾ ಕಂಪ್ಲೇಂಟ್ ನಾನ್ ಕೊಡ್ತೀನಿ ಅಂತ ಮುಂದೆ ಹೋಗ್ಬೇಕಾಗಿಲ್ಲ, ಅಥವಾ ನಿಮ್ಮನ್ನ ಸಾಕ್ಷಿಗೆ ಕೋರ್ಟ್ ಕರೆಯುತ್ತೆ, ಇದೆಲ್ಲವೂ ಇಲ್ಲ. ಗೋಪ್ಯತೆಯನ್ನ ಕಾಪಾಡಲಾಗುತ್ತೆ. ನಿಮ್ಮನ್ನ ಒಮ್ಮೆ ನೀವು ಅವರಿಗೆ ಹೇಳಿದ ತಕ್ಷಣ ನಿಮ್ಮ ಜವಾಬ್ದಾರಿಯು ಮುಗಿಯುತ್ತೆ. ಹಾಗಾಗಿ ಅವರು ಮುಂದುವರೆದು ಹೋಗಿ ಬಾಲ್ಯ ವಿವಾಹ ಆಗ್ತಿದೆಯಾ ಇಲ್ವಾ ಅಂತ ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಇಂತಹ ಕ್ರಿಮಿನಲ್ ಅಪರಾಧಗಳು ಆಗುವ ಸಾಧ್ಯತೆ ಇದೆ ಅಂದಾಗಲೇ FIR ಅನ್ನು ಹಾಕಿಕೊಳ್ಳುವ ಅಧಿಕಾರವನ್ನು ಕಾನೂನು ಪೊಲೀಸ್ನವರಿಗೆ ಕೊಟ್ಟಿದೆ. ಹಾಗಾಗಿ ಇವರೆಲ್ಲರ ಸಮನ್ವಯದಿಂದ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕೊಡಲಾಗಿದೆ.
1: ಓಕೆ, ಹಾಗೆ ಮೇಡಮ್, ಈಗ ಸರ್ಕಾರದಿಂದ 3 ತಿಂಗಳಿಗೊಮ್ಮೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರೆ. ಆ ಟಾಸ್ಕ್ ಫೋರ್ಸ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತೆ ಅಲ್ಲಿ ಯಾವ ತರದ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿ
2: ನೋಡಿ. ಈಚೆಗೆ ಈಗ ಜೂನ್ ತಿಂಗಳಲ್ಲಿ, ಯಾವಾಗ ನಮ್ಮ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 700 ಬಾಲ್ಯ ವಿವಾಹಗಳಾಯಿತು, ಮತ್ತು ಇತ್ತೀಚೆಗೆ ನಾವೆಲ್ಲ ಕೇಳಿರಬಹುದು ಚಿತ್ರದುರ್ಗದಲ್ಲಿ ಒಂದು ಸಣ್ಣ 16 ವರ್ಷದ ಹುಡುಗಿಗೋ ಏನೋ ಮನೆಯವರೆಲ್ಲರೂ ಸೇರಿ ಆಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಬಲವಂತವಾಗಿ ತಾಳಿಯನ್ನು ಕಟ್ಟಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರು. ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಕ್ಕೆ ಬಂದು ನಮ್ಮ ಮಕ್ಕಳ ಹಕ್ಕುಗಳ ಆಯೋಗ, ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗ ಅವರೆಲ್ಲರ ಮೇಲೆ FIR ಅನ್ನ, 5 ಜನರನ್ನ ಅಪರಾಧಿಗಳು ಅಂತ ಮಾಡಿ FIR ಹಾಕ್ತು. ಇಂತಹ ಸಂದರ್ಭವನ್ನ ನೋಡಿ, ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಮತ್ತು ಬಾಲ ಗರ್ಭಿಣಿಯರ ಸಂಖ್ಯೆಯನ್ನ ನೋಡಿ, ಸರ್ಕಾರ ಈಗ ಈ ಜೂನ್ ತಿಂಗಳಿನಲ್ಲೇ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ. ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಜೊತೆ ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುತ್ತೆ. ಅವರವರ ಕ್ಷೇತ್ರದಲ್ಲಿ, ಅವರವರ ಜ್ಯೂರಿಸ್ಟ್ರಿಕ್ಷನ್ ಅಂತ ಏನ್ ಹೇಳ್ತೀವಿ, ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ಗಮನಕ್ಕೆ ಬಂದವು, ಎಷ್ಟನ್ನು ತಡೆಗಟ್ಟಲಾಗಿದೆ, ಎಷ್ಟು ವಿವಾಹಗಳು ವಿವಾಹದ ನಂತರ ಗಮನಕ್ಕೆ ಬಂದವು, ಇವೆಲ್ಲವನ್ನು ಸಪೋಸ್ ಆ ಅಧಿಕಾರ ವ್ಯಾಪ್ತಿಯಲ್ಲಿ, ಕಾರ್ಯ ವ್ಯಾಪ್ತಿಯಲ್ಲಿ ಯಾವುದೇ ಬಾಲ್ಯ ವಿವಾಹದಂತಹ ಒಂದು ಕೆಟ್ಟ ಸಂಗತಿ ನಡೆದಿಲ್ಲದೆ ಇದ್ರೆ ಅಥವಾ ಗಮನಕ್ಕೆ ಬರದೇ ಇದ್ರೆ ಶೂನ್ಯ ವರದಿಯನ್ನು ಸಹ ನೀಡಬೇಕು. ಕಡ್ಡಾಯವಾಗಿ 3 ತಿಂಗಳಿಗೊಂದ್ಸಲಿ ಇಂತಹ ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವ ಸುತ್ತೋಲೆಯನ್ನ ನೀಡಿದೆ.
1: ಓಕೆ, ಈಗ ಮ್ಯಾಮ್, ಈಗ ಆಗೋದನ್ನ ನಾವು ತಡಿಬಹುದು, ಇನ್ ಕೇಸ್ ಮದುವೆ ಆಗ್ಬಿಟ್ಟಿದ್ರೆ ಸೊ ಯಾವ ತರ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ಹೇಳಿ.
2: 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಬಾಲ್ಯ ವಿವಾಹಗಳು ನಡೆದ್ರೆ ಆ ಬಾಲ್ಯ ವಿವಾಹವನ್ನ ಅನೂರ್ಜಿತಗೊಳಿಸಿಕೊಡ್ಬೇಕು ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿಕೊಂಡ್ರೆ ಅದು ವಿವಾಹ ಅಲ್ಲ, ಅವರಿಬ್ಬರಿಗೂ ವಿವಾಹದಲ್ಲಿರುವ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಮಾಡಿಕೊಡುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ 2016 ಒಂದು ತಿದ್ದುಪಡಿಯನ್ನು ತಂದು ಯಾವುದೇ ಬಾಲ್ಯ ವಿವಾಹ ನಡೆದು ಬಿಟ್ಟರೆ ಅದು ವಿವಾಹವೇ ಅಲ್ಲ, ವಾಯ್ಡ್ ಫ್ರಮ್ ಅಭಿನ್ಶಿಯೋ ಅಂದ್ರೆ ಮೊದಲಿನಿಂದಲೂ ಅದು ವಿವಾಹವೇ ಅಲ್ಲ. ಅದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಬೇಕು, ನಮಗ್ ಮದ್ವೆ ಆಗ್ಬಿಟ್ಟಿದೆ, ಇದು ಮದ್ವೆ ಅಲ್ಲ ಅಂತ ಘೋಷಿಸ್ಕೊಡಿ. ಈಗ ನೋಡಿ, ವಯಸ್ಕರ ಮದುವೆಯನ್ನು ಮುರಿಯುವಂತಹ ಸಂದರ್ಭ ಅಥವಾ ಮದುವೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ವಿಚ್ಛೇದನ ಪ್ರಕ್ರಿಯೆ ನೀವೆಲ್ಲ ಕೇಳಿರ್ತೀರ ಅಲ್ವಾ? ವಿಚ್ಛೇದನಕ್ಕೆ ಡಿವೋರ್ಸ್ಗೆ ಹಾಕೋತಾರೆ, ವಿಚ್ಛೇದನಕ್ಕೆ ಕೋರ್ಟಲ್ಲಿ ಹಾಕೋತಾರಲ್ಲ, ಹಾಗೆ ಈ 2 ಮಕ್ಕಳುಗಳು, ಬಾಲ್ಯ ವಿವಾಹವಾದ ಹುಡುಗಿ ಅಥವಾ ಹುಡುಗ ಅಥವಾ ವ್ಯಕ್ತಿ ಹೋಗಿ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕ ತಿದ್ದುಪಡಿಯ ಪ್ರಕಾರ ಅದು ಮದುವೆ ಅಲ್ಲ, ಇಬ್ಬರು ಇಂಡಿಪೆಂಡೆಂಟ್ ಇಂಡಿವಿಜುವಲ್, ಇಬ್ಬರು ವ್ಯಕ್ತಿಗಳಿದ್ದರೂ ಅವರಿಬ್ಬರು ಇಬ್ಬರು ವ್ಯಕ್ತಿಗಳೇ ಹೌದು. ಹಾಗಾಗಿ ಅದು ಆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ. ಆದರೂ ಸಹ ಹೆಚ್ಚು ಜನ ಈ ತರ ಬಾಲ್ಯ ವಿವಾಹ ಆಗ್ಬಿಟ್ಟಿದ್ರೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಮದುವೆ ಅಲ್ಲ ಅಂತ ತೀರ್ಮಾನ ಮಾಡಿಕೊಡಿ ಅಂತ ಕೇಳುವಂತಹ ಪ್ರಮೇಯಗಳು ನಡೀತಾ ಇದೆ. ಬಟ್ ಇದೊಂದು ಅವೇರ್ನೆಸ್ ತಿಳ್ಕೊಳ್ಬೇಕು, ಮದ್ವೆ ಮಾಡಿಬಿಟ್ಟು ಹುಡುಗಿ ತಂದೆ ತಾಯಿ ನಮ್ಮ ಹುಡುಗಿಗೆ ಮದ್ವೆ ಮಾಡಿದ್ವಿ ಅಂತ ನೆಮ್ಮದಿಯಾಗಿ ನೀವು ಮನೆಗೆ ವಾಪಸ್ ಬಂದ್ರೆ ಒಂದು ಜೈಲಿಗೆ ಹೋಗೋದು ಖಚಿತ, ಎರಡನೇದು ಅದು ಮದುವೆ ಅಲ್ಲ.
1: ಓಕೆ, ಈಗ ಎಷ್ಟೋ ಜನರಿಗೆ ಓಕೆ ಮದುವೆ ಮಾಡಿಕೊಟ್ಟಿದ್ದೀವಿ ಬಟ್ ಈಗಲೇ ಗಂಡನ ಮನೆ ಕಳಿಸೋದಿಲ್ಲ, ಒಂದು 23-24 ವರ್ಷ ಆದಮೇಲೆ ಕಳಿಸ್ತೀವಿ, ಬಟ್ ಅವರೇ ನಮ್ಮ ಫ್ಯಾಮಿಲಿಗೆ ಅವರೇ ನನ್ನ ಗಂಡ ಆಗಿರಬೇಕು ಅನ್ನುವಂಥದ್ದು ಒಂದಷ್ಟು ಭಾವನಾತ್ಮಕ ಸಂಬಂಧಗಳು ಇದ್ದಂಥ ಸಂದರ್ಭಗಳಲ್ಲಿ ಹೇಗೆ ನಾವು ಅದನ್ನು ದೂರ ಇರುವಂಥದ್ದು ಪ್ರಕ್ರಿಯೆಗಳನ್ನ ಮಾಡ್ಕೋಬೋದಾ ಹೇಗೆ?
2: ನಾನು ಮೊದಲೇ ಹೇಳ್ಬಿಟ್ಟೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ವಿವಾಹ ಎನ್ನುವ ಹೆಸರಿನಲ್ಲಿ ಸಿಂಧೂರ ಇಡುವುದು, ತಾಳಿ ಕಟ್ಟುವುದು, ಸಪ್ತಪದಿ ತುಳಿಯುವುದು, ಅಥವಾ ಈ ಏನದು ಹಾಲು ಮತ್ತೆ ನೀರನ್ನ ಹಾಕಿ ಕೈಯಲ್ಲಿ ಧಾರೆ ಎರೆಯುವುದು, ಇದಿಷ್ಟೇ ಇಂತಹ ಕ್ರಿಯೆಗಳನ್ನು ಮಾತ್ರ ವಿವಾಹ ಅಂತ ಹೇಳೋದಿಲ್ಲ. ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ನಿಶ್ಚಿತಾರ್ಥ, ವಿಳ್ಳೆಶಾಸ್ತ್ರ, ಎಂಗೇಜ್ಮೆಂಟ್ ಅಂತ ಮಾಡಿಕೊಂಡು ಒಡವೆಗಳನ್ನ, ಸೀರೆಗಳನ್ನ, ಕೆಲವು ಕಡೆ ಕಡಲೆ ಕೊಬ್ಬರಿಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ವಿಳ್ಳೆದೆಲೆ ಅಡಿಕೆಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಸಹ ಇದರ ಅಡಿಯಲ್ಲಿ ಅಪರಾಧ. ಮತ್ತು ಭಾಷೆ ಕೊಟ್ಬಿಟ್ಟು ನನ್ನ ಮಗಳನ್ನ ನಿನ್ಗೆ ಕೊಡ್ತೀನಿ ಅಂತ 14 ವರ್ಷದ ಒಂದು ಹುಡುಗಿನ ಒಂದು 20 ವರ್ಷದ ಯುವಕನಿಗೋ 25 ವರ್ಷದ ಒಬ್ಬನಿಗೆ ಅವನಿಗೆ 18 ಆದ್ಮೇಲೆ ನೀನು ಮದುವೆ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಡುವುದು ಸಹ ಅಪರಾಧ. ಹಾಗಾಗಿ ನೀವು ಏನೇ ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು ಅಂದ್ರೆ ಅವಳಿಗೆ 18 ವರ್ಷ ತುಂಬುವವರೆಗೂ ಕಾಯ್ರಿ, ಅವನಿಗೆ 21 ವರ್ಷ ತುಂಬುವವರೆಗೂ ಕಾಯ್ರಿ. ನೀವು ಮನಸ್ಸಿನಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ, ಅರೆ ನಮ್ಮ ಮನಸ್ಸಿನಲ್ಲಿ ಆಸೆ ಇತ್ತು ನನಗೆ ಯಾವುದೋ ಸಿನಿಮಾ ನಟನಿಗೆ ಮದುವೆ ಮಾಡ್ಕೊಡ್ಬೇಕು. ಮನಸ್ಸು ಯಾರ ಅಧೀನದಲ್ಲೂ ಇಲ್ಲ, ಆದರೆ ಮನಸ್ಸಿನಲ್ಲೂ ಬರೆಸ್ಕೊಳ್ಳೋದು ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವನ್ನು ಕೊಡಿ. ಕೆಲವು ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ 10ನೇ ತರಗತಿ ನಂತರ ಓದುವ ಆಸಕ್ತಿಯನ್ನ ಕಳೆದುಕೊಳ್ಬಹುದು, ಅಥವಾ ಕೆಲವರಿಗೆ ಅದು ಓದಲು ಸಾಮರ್ಥ್ಯ ತಗ್ಗಿದಂತಹ ಸಂದರ್ಭದಲ್ಲಿ ಅವರಿಗಾಗಿ ವೃತ್ತಿನಿರತ ತರಬೇತಿಯನ್ನ ಕೊಡಿಸಿ. ಒಟ್ಟಲ್ಲಿ 18 ವರ್ಷ ವಯಸ್ಸು ತುಂಬುವ ಒಳಗೆ ಒಂದು ಹೆಣ್ಣು ಮಗಳು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಆರ್ಥಿಕವಾಗಿ ತನ್ನಂತ ನೋಡ್ಕೊಳ್ತೀನಿ ಅಂತಹ ಸಂದರ್ಭದಲ್ಲೂ ಅನ್ನುವಷ್ಟು ಸಾಮರ್ಥ್ಯವನ್ನು ಕೊಡಿ. ನಂತರ ಮದುವೆಯ ಮಾತುಕತೆ ಆಡಿ.
1: ಓಕೆ, ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮಗ್ ಮನೇಲಿ ಮದ್ವೆ ನಿಶ್ಚಯ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರಲ್ಲ, ಅಂತ ಹೆಣ್ಣು ಮಕ್ಳು ಏನ್ ಮಾಡಬಹುದು ಮನೇಲಿ ಈ ತರದ ಒಂದು ಇದ್ ಮಾಡ್ತಾ ಇದೆ ಅದನ್ನ ಹೇಳ್ಬಿಟ್ಟು ಕೊನೆಯದಾಗ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತಾರೆ?
2: ನೋಡಿ, ಇವಾಗ ಬಾಲ್ಯ ವಿವಾಹ ತಪ್ಪು ಅನ್ನುವುದರ ಬಗ್ಗೆ ನಾವು ಸಾಕಷ್ಟು ವರ್ಷಗಳಿಂದ ಶಾಲೆಗಳಲ್ಲಿ ಮತ್ತು ಶಿಬಿರಗಳಲ್ಲಿ ಮಾಧ್ಯಮಗಳ ಮೂಲಕ ಹೀಗೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನೀವು ಈಗ ಹೋಗಿ 5ನೇ ಕ್ಲಾಸು 6ನೇ ಕ್ಲಾಸು ಬೇಡ, 7ನೇ ಕ್ಲಾಸು ಒಂದು ಮಗುವನ್ನ ಕೇಳಿ, ನೀವು ಬಾಲ್ಯ ವಿವಾಹ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಹುಡುಗಿಗೆ 18 ಹುಡುಗಂಗೆ 21 ಆಗೋವರೆಗೂ ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೊಂಡ್ರೆ ಅದು ಅಪರಾಧ, ಜೈಲ್ ಶಿಕ್ಷೆ ಕೊಡ್ತಾರಂತೆ, ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ಅದೇ ಒಂದು ಹುಡುಗಿಯನ್ನ 9ನೇ ಕ್ಲಾಸ್ ಓದ್ತಾರ್ತಾಳೆ, ಅವ್ರ ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಮದುವೆ ಮಾಡ್ಬೇಕು ಅಂತಾನೋ, ಅಥವಾ ಅವಳು ಅಲ್ಲೇ ಮನೆ ಒಳಗೆ ಇಟ್ಕೊಂಡು ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೇಡ ಮದುವೆ ಮಾಡ್ತೀವಿ ಅಂತ ಹೇಳ್ದಾಗ್ಲೋ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳೋದು, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಆಗಿತ್ತು. ಏನಂದ್ರೆ ಬಿಹಾರದ ರಾಜ್ಯದ ಒಂದು ಹುಡುಗಿ ತನಗೆ ಮದುವೆ ಮಾಡ್ಬಿಡ್ತಿದ್ದಾರೆ, 33 ವರ್ಷದ ಒಬ್ಬ ಗಂಡಸಿನ ಜೊತೆ ತಂದೆ ತಾಯಿ ಮಾಡಿರ್ತಕ್ಕಂತಹ ಸಾಲವನ್ನ ತೀರಿಸ್ಲಿಕ್ಕೋಸ್ಕರ ಮದುವೆ ಮಾಡ್ಬಿಡ್ತಾರೆ ಅಂತ ಹೇಳಿ ಅವಳ ಸ್ನೇಹಿತೆಯೊಡನೆ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿ ಅಲ್ಲಿ ಹೋಗಿ ರಿಟ್ ಪಿಟಿಷನ್ ಹಾಕಿ, ಅದು ರಿಟ್ ಪಿಟಿಷನ್ ಗೂಗಲ್ ಮಾಡಿದ್ರೆ ಸಿಗುತ್ತೆ, 589/2025 ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರ ಸಹಾಯಕ್ಕೆ ಬಂದಿದೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಗಳು ತಿಳ್ಕೊಳ್ಳಿ, ನಿಮ್ಮ ಮೇಲೆ ಬಾಲ್ಯ ವಿವಾಹದ ಒತ್ತಡ ಬಂದರೆ ನೀವು ತಕ್ಷಣವೇ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ, ತಾಲೂಕು ಆಫೀಸಿನ ಯಾವುದೇ ಕಚೇರಿಯ ಸರ್ಕಾರಿ ಅಧಿಕಾರಿಗಳಿ, ಪ್ರತಿ ಸರ್ಕಾರಿ ಅಧಿಕಾರಿಗೂ ನೀವು ಇನ್ಫಾರ್ಮ್ ಮಾಡಬಹುದು, ಇಲ್ಲ ಮಾಧ್ಯಮಗಳ ಸಹಾಯ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಇಮ್ಮಿಡಿಯೇಟ್ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರುಗಳು, ಶಿಕ್ಷಕರು ಇವರ ಸಹಾಯ ಪಡೆದುಕೊಳ್ಳಿ. ನಿಮಗೆ ತಕ್ಷಣಕ್ಕೆ ಯಾರು ಸಿಗ್ತಾರೋ ಅವರೆಲ್ಲರೂ ಬಾಲ್ಯ ವಿವಾಹದಿಂದ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೊಂದಿದ್ದವರಾಗಿರ್ತಾರೆ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಎಸ್ ನೋಡುತ್ತಿರಲ್ಲ ವೀಕ್ಷಕರೇ, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿದೀವಿ. ಸೊ ನಿಮ್ಮ ಸುತ್ತಮುತ್ತ ಈ ತರದ ಪ್ರಕರಣಗಳು ಕಂಡು ಬಂದ್ರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಆದಷ್ಟು ಈ ಒಂದು ಬಾಲ್ಯ ವಿವಾಹಗಳು ನಡೆದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ
3: ಕೇಳುಗರೆ. ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಿ ಚಂದನ ಟಿವಿ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.

0: 93.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರು ಏನು ಮಾಡಿದರು ಅಂದರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದರು. ಬಹಳ ಮುಖ್ಯವಾಗಿ ಮಾಡಬೇಕಾದ್ದು ಆ ಗುರುತಿಸಿ ಆ ಮಟ್ಟದಿಂದ ಮೇಲಕ್ಕೆತ್ತಿದ್ರು. ಅಂತೇ ಪುರುಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳಿಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ. ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅವರು ಮುಟ್ಟೋದ ಕಾರಣ ಇಷ್ಟೇ, ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ, ಅವರು ಹೇಗೆ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ, ಟ್ರೈನ್ ಬಂದು ನಿಂತ್ಕೊಂತು. ಆ ಟ್ರೈನಿಂದ ವಿವೇಕಾನಂದರು ಕೆಳಗಿಳಿದ್ರು. ಆಗ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲೊಂದು ತಿರುಗಣಿ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು, ನೀರು ಕುಡಿಯೋದಕ್ಕೆ ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೋಬೇಕು ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು. ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿನ ನೋಡ್ದ, ಏನೋ ಶಾಕ್ ಹೊಡೆದಂಗಾಯ್ತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನೇನು ಅನಿಸ್ತೋ ಗೊತ್ತಿಲ್ಲ. ಸೀದಾ ಬಂದ ಸ್ವಾಮೀಜಿ ಕಡೆಗೆ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ, ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದೆ. ವಿವೇಕಾನಂದ್ರೆ ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು, ಅವನ ಬ್ಯಾಗೆಲ್ಲ ಹೊರಗೆ ತಂದ. ಇಳ್ಕೊಂಡು ಆ ಸ್ಟೇಷನ್ ಮಾಸ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ, ಈ ಮನೆಯಲ್ಲಿ ಇರಿ, ಸ್ನಾನ ಗಿನ ಮಾಡಿ, ಬಿಸಿನೀರಿದೆ, ನಾನು ಇನ್ನೊಂದು ಟ್ರೈನ್ ಬರ್ತಾ ಇದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಎಲ್ಲಿದ್ದರೆ ಅರಮನೆ ಅಷ್ಟೇ ಇದಷ್ಟೇ, ಚೆನ್ನಾಗಿ ಹಾಡ್ತು, ಒಳ್ಳೆ ಕಂಠ, ರೆಸೊನೆಂಟ್ ವಾಯ್ಸ್, ಚೆನ್ನಾಗಿ ಹಾಡ್ತಾಯಿದ್ರು. ಈ ಸ್ಟೇಷನ್ ಮಾಸ್ಟರ್ ಬಂದ, ಧ್ವನಿ ಕೇಳಿಸ್ತಾ ಇತ್ತು ಹಾಡೋದು. ಅವನು ಬೆಂಗಾಲಿ ಹುಡುಗ, ನೋಡ್ದ ಈ ಹಾಡು ಏನಿತ್ತು ಅಂದರೆ ಒಂದು ಆಧ್ಯಾತ್ಮಿಕ ಹಾಡದು. ಭಗವಂತ ನನ್ನ ಪ್ರಿಯೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನನ್ನ ಕಡೆ ಬರಲಿ ಅಂತ, ಲೆಟ್ ಮೈ ಬಿಲಿವೆಡ್ ಕಮ್ ಟು ಮೀ ವಿತ್ ಆ್ಯಶ್ ಆನ್ ಅವರ್ ಫೇಸ್ ಅಂತ ಒಂದು ಅರ್ಥ ಬರುವಂಥ ಹಾಡು. ಅಂದರೆ ಭಗವಂತನ ಕುರಿತು ಹಾಡುವಂಥ ಹಾಡು. ಆ ಹಾಡು ಕೇಳಿಸ್ಕೊಂಡ, ಏನು ಅನ್ನಿಸ್ತೇನೆ, ವಾಪಸ್ ಹೋದ. ಮತ್ತೊಂದು ತಾಸು ಬರಲಿಲ್ಲ. ಇವರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಡ್ಕೊಂಡು ಕೂತಿದ್ರೆ ಹಾಗೇನೆ. ಒಂದು ತಾಸು ಬಿಟ್ಟು ಬಂದವನು, ಈ ಸಲ ಆ ಸ್ಟೇಷನ್ ಮಾಸ್ಟರ್ ಇರುವಂಥ ಕರಿ ಕೋಟು ಟೈ ಇಲ್ಲ, ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿದ. ಸ್ವಾಮಿ, ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವ್ರನ್ನ, ಅಯ್ಯೋ ಕರ್ಮವೆ, ನನ್ನ ಹೊಟ್ಟೆಗೆ ಏನೂ ಇಲ್ಲ, ನಿನಗೊಂದು ಎಲ್ಲಿ ಹಾಕಲು ಮರಾಯ, ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಶಿಷ್ಯ ಆಗಿಬಿಟ್ಟಿದ್ದೆ, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಭಾಳ ಚಂದ ಬರೀತಾರೆ ಅದನ್ನು ಕಾಮೆಂಟೇಟರ್ಸು. ನೆಕ್ಸ್ಟ್ ಟ್ರೈನ್ ಫ್ರಮ್ ಹತ್ರಾಸ್ ಟುಕ್ ವಿವೇಕಾನಂದ ಆ್ಯಂಡ್ ಆಲ್ಸೋ ದ ಫಾರ್ಮರ್ ಸ್ಟೇಷನ್ ಮಾಸ್ಟರ್ ಅಂತ.

0: रेडियो सारंग 107.8 FM
1: ಮಾತಿಲ್ಲ ಕತೆ ಇಲ್ಲ, ವಿಚಿತ್ರ ನೋಡಿ ಇದು. ಮಾತಿಲ್ಲದೇನೆ ಕೆಲಸ ಆಗುವುದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ. ಇದಕ್ಕೆ ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಬಹಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ ಗಂಡ ಹೆಂಡತಿ ನಡುವೆ ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದ್ಸಲ ಮುಖ ನೋಡಿದಾಗ ನಿಮಗೂ ಒಂದ್ಸಲ ಆಗಿರುತ್ತೆ, ಮನೆಯಲ್ಲಿ ನೋಡಿ ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗತ್ತೆ, ಅವ್ರದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದ್ಬಿಟ್ಟು ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನ ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ. ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ, ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ, ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ, ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀವಪ್ಪ ನೀನು? ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್, ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತೇನೆ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡೋದು ಗೊತ್ತಾ, ಆ ಗಾಳ ಸಹಿತ ನೀರಲ್ಲಿ ಎಸೆದ್ಬಿಟ್ಟ, ಅವನಿಂದ ಹೊರಟ್ಬಿಟ್ಟ, ಆ ಊರಲ್ಲಿ ಹಾಯಿಸಿ ಹೋಗಬೇಕು. ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ಊರು ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆಂಡ್ರಿಯಾಸ್, ಅವನ ಹೆಸರು ಆಂಡ್ರಿಯಾಸ್ ಅಂತ, ಆಂಡ್ರಿಯಾಸ್ ಯುವರ್ ಫಾದರ್ ಈಸ್ ಡೆಡ್, ನಿಮ್ಮಪ್ಪ ತೀರ್ಕೊಂಬಿಟ್ರು, ಬಂದ್ಬಿಡು ಮನೆಗೆ ಅಂತ. ನೋಡಿ ಇಷ್ಟು ಅದ್ಭುತವಾದ ಕಥೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ. ಇದ್ದಾನಲ್ಲ ಮನುಷ್ಯ ಇನ್ನೊಬ್ಬನು ಕರ್ಕೊಂಡೋದ, ಅವನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ಅಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟ, ಅವನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್, ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆಂಡ್ರಿಯಾಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್, ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್.

0: रेडियो सारंग 107.8 FM
1: ಏಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನ ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ ಮಾತಿಲ್ಲದೆ ಒಂದೂ ಮಾತಿಲ್ಲದೇನೆ ಅವನ ಹಿಂದೆ ಓದಿದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದಂಥ ಸನ್ಯಾಸ ಆದ್ಮೇಲೆ ಸದಾನಂದರು ಅಂತ ಸ್ವಾಮಿ ಸದಾನಂದರು ಅಂತಾದರು ಮೊದಲನೇ ಶಿಷ್ಯ. ಎಷ್ಟು ಮಾಡಿದ್ದಾರೆ ಕೆಲಸ ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುಗೆ ಮಾಡಲಿಕ್ಕಿಲ್ಲ ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನ ಕಾಲಿಗೆ ಗುಳ್ಳೆ ಅದೇ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗೆ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮ ಕಡೆ ಮನಸ್ಸು ಮಾಡಬೇಕು ಅಂತಿದೆ. ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿದ್ದಂಥ ಧರ್ಮಾಪೇಕ್ಷೆ ಇದೆಯಲ್ಲ, ಧರ್ಮ ಅಪೇಕ್ಷೆ ಇದೆಯಲ್ಲ, ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ, ಅವನು ಪೂರ್ತಿ ಪರಿವರ್ತನೆ ಆಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸೆಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ. ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ ಸಾಕಷ್ಟು ಜನ, ನೂರಾರು ಜನ. ಇವರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಭಾಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋದರು, ಹೋಗಿ ಪರಿಚಯ ಮಾಡಿಕೊಂಡ್ರು. ನನ್ನ ಹೆಸರು ಗೋಸ್ವಾಮಿ, ನಾನು ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ತೀರ ಸಣ್ಣ ಹುಡುಗ ಅಲ್ಲ ಅವರು. ಕಲ್ಪನೆ ಮಾಡ್ಕೊಳ್ಳಿ, ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ನೀಡಿಲ್ಲ, ಮುಗಿದು ಹೋಗಿದೆ. ಈಗ ಅವ್ರಿಗೆ ಏನೋ ಹೊಸದು ಕಂಡ್ಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ ಎರಡು ಮೂರು ಸಲ ಮಾತಾಡಿ ನಾಲ್ಕನೇ ಸಲ ಸನ್ಯಾಸ ತೊಗೊಂಡು ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು.

0: रेडियो सारंग 107.8 FM
1: ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದ್ರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದ್ರು ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದ್ರೆ ವಿಚಿತ್ರ ಅನ್ಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಕೊರಿತಾ ಇತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾ ಇತ್ತು. ವಿವೇಕಾನಂದರ ಚೈತನ್ಯ ಟಕ್ ಅಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಾಗೆ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ, ಅದೊಂದು ಅದ್ಭುತ ಘಟನೆ ನನಗನ್ನಿಸೋ ಮಟ್ಟಿಗೆ. ಅಲ್ಲಿ ಒಪೆರಾ ಹೌಸ್ ಅಂತ ಇದೆ ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೆರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾ ಇದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುಂದ್ಕೊಂಡು ಸಂಗೀತ ಮೇಷ್ಟ್ರು ಕೂತ್ಕೊಂಡು ಹಾಡ್ತಾ ಇದ್ರು. ಹಾಗೆಲ್ಲ ಒಪೆರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲ ಅತ್ಯಂತ ಚಂದ ಹಾಡುಗಾರ್ತಿ ಒಬ್ಬರಿದ್ರು, ಮೇಡಮ್ ಕಾಲ್ವಿ ಅಂತ. ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರು ಆಗಿದೆ, ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇಲ್ಲ. ಒಂದು ಅಂಕ ಮುಗೀತು, ಎರಡನೇ ಅಂಕ ನೋಡೋ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ ಮೂರ್ನಾಲ್ಕು ಜನ ಹಾಡೋರು ಇದ್ದಾರೆ ಅಸಿಸ್ಟೆಂಟ್ಸ್, ಅವ್ರು ಹಾಡಲಿ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರ್ ಅಂದ ಅದೇ ಹೋಗ್ತೀರಿ ಅಂತ. ಅವನು ಶೋ ಶುರುವಾಗಿದೆ, ಈಗ ಒಂದು ಅಂಕ ಆಗಿದೆ, ನಾಳೆ ಬಂದು ಅವ್ರು ಕಲ್ಲು ಹೊಡಿತಾರೆ ನಮಗೆಲ್ಲನು, ಇಲ್ಲ ಆಗೋಲ್ಲ ಅಂತ. ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾ ಇಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾ ಇಲ್ಲ. ಆತ ಬಿಡಲಿಲ್ಲ, ಆಕೆ ಬೇಜಾರು ಮಾಡಿಕೊಂಡು ಹಾಡೋಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಹೊತ್ತಿಗೆ, ನಾಟಕ ಕಡೆ ಅಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ ಯಾರೋ ಬಂತ ಹೇಳಿದರು, ಆಕೆ ಒಬ್ಬಳೇ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ, ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರೂ ಬಾಗಿಲು ತೆಗಿಯೋಕ್ಕಾಗಿಲ್ಲ, ಸತ್ತೋಗಿದ್ದು ಹುಡುಗಿ. ಅದು ಈಕೆ ಎಂಥ ಶಾಕ್ ಆಗಿರಬೇಕು, ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗಿದಾಯಿತು, ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗಿ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಹಾಗೋ ಯಾವುದಕ್ಕೂ ಒಂದು ಆಪಾದನೆ ಮಾಡ್ತೀವಲ್ಲ ನಾವು, ಈ ನಾನು ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದ ನಾನು, ಈ ನನಗೆ ಹಾಡೋದಿದೆ ಅಂಥೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು, ಆತ್ಮಹತ್ಯೆಗೂ ಪ್ರಯತ್ನ ಮಾಡಲಿ. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ.

0: Radio Sarang 107 Repeat FM.
1: ವಿವೇಕಾನಂದರು ಅವಾಗ ಚಿಕಾಗೋದಲ್ಲಿದ್ದರು. ಯಾರೋ ಹೇಳಿದರು ಕಣ್ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹೀಗಾದಾಗ ಊರೆಲ್ಲ ಸುದ್ದಿ ಆಗಲ್ವಾ, ಹಾಡೋಲ್ಲ ಆಕೆ ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದು ಅಂದಾಗ ವಿವೇಕಾನಂದರು ಹೇಳಿದ್ರಂತ ಹಿಂಗಾಗಿದೆ ಅಂತೇಳಿ ಹೊಸ ಕರ್ಕೊಂಬನ್ನೇ ಎಂದರು. ಇದೇನು ಆಸೆ ಕೇಳಿಲ್ಲ, ವಿವೇಕಾನಂದರು ನೋಡಬೇಕು ಅಂತ ಏನು ಆಸೆ, ಯಾರು ವಿವೇಕಾನಂದ ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು, ಆಕೆ ಬಂದು ಕೂತಾಗ ಅವ್ರು ಏನು ಮಾಡ್ತೀವಿ ನೋಡಿ ಇಲ್ಲಿ ಎಷ್ಟು ಚಂದ ಮಾತಿದ್ವು ಅಂತ ಆಕೆ ಮುಂದೆ ಕೂರಿಸ್ಕೊಂಡು ಆಕೆ ದಿಸ್ತಿಸಿ ನೋಡ್ತಾರೆ. ಕಣ್ಣು ಮುಚ್ಚಿ ಮುಚ್ಚಿ ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಈ ಸ್ವಲ್ಪ ಹಾಳು ಹಾಳಕ್ಕೋಬೇಕು ಸ್ವಲ್ಪ. ಆಕೆ ಜೀವನದಲ್ಲಿ ಹಿಂದೆ ಆದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಮಂತ್ರವಾದಿ ಇರಬೇಕು ಅಂದ್ಕೊಡ್ಲಿಕ್ಕೆ ಇದೇನು ಗೊತ್ತಾಯ್ತು ನನಗೆ. ಆತ ಹೇಳಿ ಬಹಳ ಸುಲಭ, ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದ್ರೆ ಅವಶ್ಯ ಮಾಡ್ಕೊಂಡ್ಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ ಎರಡು ಸಲ ಮೂರು ಸಲ ಭೇಟಿಯಾದಾಗ ಆಕೆಗೆ ಇವ್ರ ಮ್ಯಾಲೆ ಪೂರ್ತಿ ನಂಬಿಕೆ ಬಂತು. ಇದು ಬಹಳ ದೊಡ್ಡ ಕೆಲಸ.

ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು, ಅವ್ರ ಮಕ್ಕಳಿಗೆ ಇದ್ರೆ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರುವಂತ ಒಂದು ಶಿಕ್ಷಣ ಶಕ್ತಿ ನಿಮ್ಮಲ್ಲಿ ಏನಾದ್ರೂ ಇದ್ರೆ ತಕ್ಷಣ ಜನ ಒಪ್ಪುತ್ತಾರೆ. ನಂಬಿಕೆ ಬಂದ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಘಟನೆ ಹೇಳುವಂತ ಕಾರಣ ಏನಿತ್ತು? ಹಾಗೆ ನಂಬಿಕೆ ಬರ್ಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟರು ಯಾರೊಬ್ರು ಇರ್ತಾರೆ, ಹುಷಾರಿಲ್ಲ ಅಂದಾಗ ಇದು ಸಭೆಯಲ್ಲಿ ಕೊಟ್ಟವ್ರು ಯಾರೊಂದು ಔಷಧಿ ತಗೊಳ್ಳಿ ತಗೊಳಕಾಗತ್ತಾ? ನಾನು ಡಾಕ್ಟರು ಅಂತ ಹೇಳಿದ್ರೆ ಡಾಕ್ಟರ್ ಹಂಗ ಅದ್ರ ಕೊಡಿ ಪರವಾಗಿಲ್ಲ, ನೀವು ಡಾಕ್ಟರ್ ಗೊತ್ತಾಗ್ಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡ್ಕೊಂಡು ಹಾಕಿ ಜೀವನದಲ್ಲಾದಂತ ಘಟನೆಗಳು ಹೇಳಿದಾಗ ಇನ್ನೂ ಅಸಾಧ್ಯವಾದ ಶಕ್ತಿ ಇದೆ ಅಂತ ಹೇಳಿ ವಿವೇಕಾನಂದರು ಏನ್ ಹೇಳ್ತಾರೆ ನೋಡಿ. ಏಕೆಗೆ ದಯವಿಟ್ಟು ಹಾಡೋದನ್ನು ನೆಡಬೇಡ. ಎಲ್ಲರಿಗೂ ಬರುವಂತ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದ್ಲು ಅದರಿಂದ ಅಂತೇಳಿ ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡುತ್ತದೆ. ನೋಡಿ ಯಾರ್ದು ಯಾವಾಜ್ ಅಂತೀವಿ, ಇನ್ನೂ ದುಃಖ ನಿನ್ನ ಧ್ವನಿಗ ಹಾಡವನ್ನು ಕೊಡ್ತದೆ, ಟೆಪ್ ಕೊಡ್ತದೆ, ಇನ್ನ ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೋಗ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕೆ ಶುರು ಮಾಡಿದ್ರು, ಮತ್ತೆ ತನ್ನ ಸ್ಥಿತಿ ಬಂದು ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ಹೇಳ್ತಾರೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂತ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಇದು ಜೀವನದ ದೊಡ್ಡ ಭಾಗ್ಯ ಅಂತ. ಮೇಡಮ್ ಕಾಲ್ವೇ ಜೀವನದಲ್ಲಿ ಪರಿವರ್ತನೆ ಆಗಬಹುದು ನಿಜವಾಗಬಹುದು. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತಾಡಲಿಲ್ಲ. ಮಾತಾಡಿದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು, ಆಕೆ ಮನಸ್ಸನ್ನು ಇಟ್ಕೋಬೇಕು. ಆ ಮನಸ್ಸು ಒಪ್ಪಂದ್ರೆ ಏನಾದ್ರೂ ನಡ್ಕೊಳತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ಸೋರ್ಸಿ ಆಕೆನ್ನ ಸರಿ ಮಾಡಿದ್ರು.

मनसे रमिसो भावे

ಮತ್ತು ಆಕಾಶ ಪ್ರಕಾಶಮಾನವಾಗಿತ್ತು. ಆ ರಮಣವಾದ ಸಂಧ್ಯಾ ಕಾಲದಲ್ಲಿ ಮಹಡಿಗಳು ಮತ್ತು ಮನೆಗಳು ದೀಪಗಳ ಪ್ರಕಾಶದಿಂದ ಉಜ್ವಲವಾಗಿದ್ದವು. ತೋರಣಗಳಿಂದ ಮನೆಗಳನ್ನು ಅಲಂಕರಿಸಲಾಗಿತ್ತು. ಮಹಿಳಾ ಅಂಗಳದಿಂದ ಶ್ರೀಮಂತರು ಹಾಗೂ ಕುಮಾರಿಯರು ತಲೆಹರಹಾಗಿ ಇಳಿದು ನೋಡುತ್ತಿದ್ದರು. ನಗರದ ಕಣ್ಣು ಭಕ್ತಿಗಳು ಇಲ್ಲಿ ನಿಂತು ಮಲಗಿಸುತ್ತಿದ್ದರು. ಏಕೆಂದರೆ ಮುಂದೆ ಬಂದು ಬರುವ ರಥಿಯಲ್ಲಿ ಲಕ್ಷಣವಾದ ಅಶ್ವಗಳನ್ನು ತೋರಿಸಲಾಗಿತ್ತು. ಯುವರಾಜ ಅದರ ಸಾರಿಗೆಯಾಗಿದ್ದ ಮತ್ತು ರಥದಲ್ಲಿ ಅವನ ನವವಿವಾಹಿತ ಮಹಿಳೆ ದೇವರಿಗೆ ಕುಳಿತನು. ಅವಳ ಬದಿಯಲ್ಲಿ ಗೋಕುಲದ ಸರಪಂಚರಾದ ನಂದರಾಜರ ಭಾವ ಹಾಗೂ ಯಶೋಧಿಯ ಬಂಧುವ ಸುದೇವರು ಕುಳಿತರು. ರಾಜವಸಿನ ಕಣ್ಣಿನಲ್ಲಿ ಈ ವಿವಾಹ ಸಮಾರಂಭವನ್ನು ರಚರಜೆಗಳು ದೊಡ್ಡ ಉತ್ಸವದಲ್ಲಿ ಆಚರಿಸುತ್ತಿದ್ದರು. ತನ್ನ ಮಹಿಳೆಯ ವಿವಾಹ ಸಂದರ್ಭದಲ್ಲಿ ಕಂಸ ಕೂಡ ಬಹಳ ಸಂತೋಷನಾಗಿದ್ದ. ಆದರೆ ಪ್ರಸನ್ನವಾಗಿದ್ದ ಮಹಾಮಿಂಚಿನಿಂದಾಗಿ ಚಿಂತಾಗ್ರಸ್ತವಾಗಿತ್ತು. ಆ ಪ್ರಳಯ ಕಾಲ ಸತ್ತುಗಳ ನಂತರ ಒಂದು ಆಕಾಶವಾಣಿ ಇಲ್ಲದೆ ಕೇಳಿ ಬಂತು. ದೇವ ಸಾಧು ಸನಿಕರಿಗೆ ತಲೆಂದರೆ ಕೊಟ್ಟ ದುಷ್ಟ ಕಂಸ, ನಿನಗೇನು ಅನಿಸುತ್ತೆ? ನಿನ್ನ ಅತ್ಯಾಚಾರಗಳನ್ನು ಯಾರು ತಡೆಯಲಾರರೆ? ಆದರೆ ನಿನ್ನ ಮೃತ್ಯು ನಿನ್ನ ಮನೆಯಲ್ಲಿ ಜನ್ಮ ತಾಳಲಿದೆ. ದೇವಕಿಯ ಪುತ್ರನೇ ನಿನ್ನನ್ನು ಯಮಲೋಕಕ್ಕೆ ಅಸರಿಸಲಿದ್ದಾನೆ. ನಿನ್ನ ಆಯುಷ್ಯದ ಕಾಲಾವಧಿ ಬೇಗನೆ ಮುಗಿಯಲಿದೆ. ಕಂಸ ಇದನ್ನು ಕೇಳಿದ. ಎಲ್ಲೆಲ್ಲರೂ ಕೇಳಿದರು. ಆಕಾಶವಾಣಿ ಶಾಂತ ವಾತಾವರಣವನ್ನು ಆಚರಿಸುವುದು. ಕಂಸ ಕೈಯಲ್ಲಿ ಕಳೆದ ಎತ್ತಿ ಬೇರೆ ಕಡೆ ಗಮನಿಸಿದ. ಬಂಧಿಸಿ ಯುವರಾಜ ಕಂಸ ಈಗ ಮಧುರೆಯ ಮಹಾರಾಜನಾದ. ಇದರಿಂದಾಗಿ ಪ್ರಜೆಗಳ ಮೇಲೆ ಹಾಗೂ ಸಾಧುಸಂದರ ಮೇಲೆ ಆಗುತ್ತಿದ್ದ ಅತ್ಯಾಚಾರಗಳು ಇನ್ನೂ ಹೆಚ್ಚಿದವು. ಕಂಸ ಮತ್ತು ಅವನ ರಾಕ್ಷಸಗಳಿದ್ದವರು ಈ ದೇವ ಭಕ್ತರನ್ನು ಕೊಲೆಗಳಲ್ಲಿ ಆರಂಭಿಸಿದರು. ಹೀಗೆ ಒಂದು ವರ್ಷ ನಡೆಯಿತು. ದೇವಿಯ ಕಾರಾಗೃಹದಲ್ಲಿ ತನ್ನ ಪ್ರಥಮ ಪುತ್ರನಿಗೆ ಜನ್ಮ ಬಿಟ್ಟಳು. ಆದರೆ ಈ ಮಾತು ಕಂಸನಿಗೆ ಬಿಡುತ್ತದೆ. ಅವನು ತಕ್ಷಣ ಕಾರಾಗೃಹದಲ್ಲಿ ಬಂದಿಲ್ಲ. ರಾಕ್ಷಸ ಮಗುವಿನ ಮೇಲೆ ಕೇಳಿ

ശ്രീ കൊടുക്കുന്നു. ಆಕೆ ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಮತ್ತು ತನ್ನ ಪ್ರೀತಿಯನ್ನು ವಸುದೇವನ ಬುದ್ಧಿಗೆ ತಿಳಿಸಿದಳು. ಇದರಿಂದ ಮಕ್ಕಳು ವಸುದೇವನ ಕಣ್ಣುಗಳು ತುಂಬಿ ಬಂದವು. ಆದರೂ ಕ್ಷಣ

అసత్యం పక్కగారని ఓన్యం చేర్చిద్దరు. కంస బంధువులు ಶ್ರವಾಣಿಯನ್ನು ಉಚ್ಚರಿಸುತ್ತಾ ಆ ಗುರುಗು ಚತುಶಿಬಂತು. ತನ್ನ ತಲೆಯ ಮೇಲೆ ಪ್ರಹಾರವಾದಂತೆ ಭಯಭೀತನಾಗಿ ಆಕಾಶದಲ್ಲಿ ನೋಡತೊಡಗಿದ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ನೀರು ಸಂತು ಈಗ ಸಮುದ್ರದಲ್ಲಿ

ತಂದಿರಿಂದಾಗಿ ಯಶೋಧೆ ಎಚ್ಚರವಾದರು. ತನ್ನ ತೊಡೆಯ ಮೇಲೆ ಮಲಗಿದ್ದ ಪುಟ್ಟ ಮಗುವಿಗೆ ಹಾಸಿಗಾಗಿರಬೇಕೆಂದು ಆತರಂತವಳು ಹೊರತೊಡಗಿದಳು. ಮಗು ಅವಳ ಸೆರಗಿನಲ್ಲಿ ಮುಚ್ಚಿತ್ತು. ಅವಳು ಮೇಲೆ ಸೆರಗು ಸರಿಸಿದಳು. ಆದರೆ ಸೆರಗು ಸರಿಯಲಿಲ್ಲ. ಪುಟ್ಟ ಮಗು ಸೆರಗನ್ನು ಗಟ್ಟಿಯಾಗಿ ಹಿಡಿದಿಟ್ಟಿತ್ತು. ಮಂದವಾಗಿ ನಕ್ಕು ಯಶೋಧೆ ಸೆರಗನ್ನು ಸರಿಸಿದಳು. ಸೆರಗನ್ನು ಸರಿಸಿದಾಗ ಏನು ನೋಡುವುದು? ಸೌಮ್ಯವಾದ ನೆತ್ತಿ ಹಾಗೂ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವಳ ಕಡೆಗೆ ನೋಡುತ್ತಿದ್ದ ಕೂಸು ಒಮ್ಮೆಲೆ ನಗಾಡಿತು ಮತ್ತು ಕಣ್ಣು ಮುಚ್ಚಿ ಮಲಗಿಯೂ ಬಿಟ್ಟಿತು. ಅಷ್ಟರಲ್ಲಿ ಯಶೋಧೆಗೆ ಯಾರೋ ಬರುವಂತೆ ಕಾಲಿನ ಸದ್ದು ಕೇಳಿಬಂತು. ಅವಳು ಅತ್ತ ಕಡೆ ನೋಡಿದಾಗ ನಂದ ಮತ್ತು ಗುರುವರಿಯರು ಒಳಗೆ ಬರುತ್ತಿದ್ದರು. ಗುರುವರಿಯರು ಮಗುವಿಗೆ ಆಶೀರ್ವಾದ ಮಾಡಿದರು. ಅವರಂದರು, ಹುಡುಗ ಬಹಳ ಲಕ್ಷಣವಾಗಿದ್ದಾನೆ. ಆಯುಷ್ಯದಲ್ಲಿ ಮುಂಬರುವ ಎಲ್ಲಾ ಸಂಕಟಗಳನ್ನು ದೂರ ಮಾಡುವನು ಮತ್ತು ನಿಮ್ಮೆಲ್ಲರಿಗೆ ಅವನಿಂದಾಗಿ ಸ್ವರ್ಗ ಪ್ರಾಪ್ತಿಯಾಗುವುದು. ಇವನು ಯಾವ ನಕ್ಷತ್ರದಲ್ಲಿ ಜನ್ಮ ತಾಳಿದ್ದಾನೋ ಆ ಹೆಸರನ್ನೇ ಇವನಿಗೆ ನಾಮಕರಣ ಮಾಡಿ, ಕೃಷ್ಣ. ಶ್ರೀಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ. ಈ ಹೆಸರು ಎಲ್ಲೆಡೆಯಲ್ಲೂ ಹರಡಿತು. ಇದರಿಂದಾಗಿ ಮಥುರೆಯಲ್ಲಿದ್ದ ಕಂಸನ ಸಿಂಹಾಸನವೂ ಅಲಗಾಡಿತು. ಅವನಿಗೆ ಆ ಅಶುಭ ಆಕಾಶವಾಣಿಯ ನೆನಪು ಇನ್ನೊಮ್ಮೆ ಆಯಿತು. ನಿನ್ನ ವೈರಿ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಮೃತ್ಯುವಿನ ವಿಚಾರ ಬರುತ್ತಲೇ ಅವನ ತಲೆ ಸಿಡಿಯಲಾರಂಭಿಸಿತು. ಎಲ್ಲ ಕಂಬಗಳಿಂದ ಸಾವಿರಾರು ಮಕ್ಕಳು ನಗಾಡುವಂತೆ ಅವನಿಗೆ ಭಾಸವಾಯಿತು. ಹತಾಶನಾಗಿ ಅವನು ತನ್ನ ತಲೆಯನ್ನು ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡಿದನು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಪೂತನಿ, ಪೂತನಿ. ಆಗ ಗಹಗಹಿಸಿ ನಗಾಡುತ್ತಾ ಆ ಭಯಂಕರವಾದ ರಾಕ್ಷಸಿ ಅವನ ಮುಂದೆ ಪ್ರಕಟವಾದಳು. ಅವಳು ಗರ್ಜಿಸುವ ಸದ್ದಿನಿಂದ ಕಂಸನನ್ನು ಕೇಳಿದಳು. ಯಾವ ಚಿಂತೆ ನಿಮ್ಮನ್ನು ಕಾಡುತ್ತಿದೆ ಅದನ್ನು ಹೇಳಿ, ನಾನೀಗಲೇ ಅದನ್ನು ನಾಶ ಮಾಡುವೆನು ಅಂದಳು. ಕಂಸ ಅವಳಿಗೆ ನಡೆದು ಹೋದ ಸತ್ಯಕತೆಯನ್ನು ವಿವರಿಸಿ ಹೇಳಿದ. ಮತ್ತು ಅವನ ಆಜ್ಞಾಪಿಸಿದ, ಹೋಗು ಮತ್ತು ಗೋಕುಲದಲ್ಲಿರುವ ಸರ್ವ ನವಜಾತ ಶಿಶುಗಳನ್ನು ನಾಶ ಮಾಡು. ಗಹಗಹಿಸಿ ಅಟ್ಟಹಾಸ ಬೀರುತ್ತಾ ಆ ರಾಕ್ಷಸಿ ಅಲ್ಲಿಂದ ಅದೃಶ್ಯಳಾದಳು. ಗೋಕುಲದಲ್ಲಿ ಪ್ರಾತಃ ಕಾಲದಲ್ಲಿ ಒಬ್ಬ ಗೋವಳಿಯ ಆಗಮನವಾಯಿತು. ಹೌದು, ಅವಳು ಪೂತನಿಯೇ ಆಗಿದ್ದಳು. ಚಿಕ್ಕ ಮಕ್ಕಳಿಗೆ ಹಾಲುಣಿಸುವ ತಾಂತ್ರಿಕ ಸ್ತ್ರೀಯ ರೂಪಧಾರಣೆ ಮಾಡಿದ್ದಳು. ಅವಳು ತನ್ನ ಎದೆಯಲ್ಲಿ ಹಾಲಿನ ಬದಲಾಗಿ ವಿಷ ತುಂಬಿದ್ದಳು. ವಯಸ್ಸಾದ ಒಬ್ಬ ಗೋವಳಿ ಅವಳನ್ನು ಮನೆಯೊಳಗೆ ಕರೆದಳು. ತನ್ನ ಮಕ್ಕಳಿಗೆ ಹಾಲುಣಿಸುವ ಸಲುವಾಗಿ ಅವಳ ಕಡೆ ಕೊಟ್ಟು ನಂತರ ಧನ, ಧಾನ್ಯ, ವಸ್ತು ಇತ್ಯಾದಿ ಕೊಟ್ಟು ಕಳುಹಿಸಿಕೊಟ್ಟಳು. ಆದರೆ ಕೆಲವೇ ಕ್ಷಣಗಳ ನಂತರ ಮಕ್ಕಳು ಕಪ್ಪು ನೀಲಿಯಾಗಿ ಪ್ರಾಣಬಿಟ್ಟವು. ಹೀಗೆ ಹಲವು ಕೂಸುಗಳನ್ನು ಕೊಂದ ಬಳಿಕ ಪೂತನಿ ನಂದನ ಮನೆಯ ಬಳಿಗೆ ಬಂದಳು. ನಂದ ಗೋಕುಲದ ಸರಪಂಚನಾಗಿದ್ದ. ಅವ ಪೂತನಿಯನ್ನು ನೋಡಿದ. ಅವನಿಗನ್ನಿಸಿತು, ಈಕೆ ಯಾವುದೋ ದೊಡ್ಡ ಮನೆತನದ ಸ್ತ್ರೀಯಾಗಿರಬೇಕಿರು ಎಂದು. ಅವನು ಅವಳಿಗೆ ಕುಳಿತುಕೊಳ್ಳಲು ಮಣೆಯನ್ನು ಕೊಟ್ಟ. ಯಶೋಧಿ ಕೂಡ ಅಷ್ಟರಲ್ಲಿ ಪುಟ್ಟ ಕೃಷ್ಣನನ್ನು ಎತ್ತಿಕೊಂಡು ಅಲ್ಲಿಗೆ ಬಂದಳು. ಸಂಪ್ರದಾಯಕ್ಕನುಸಾರವಾಗಿ ಅವಳು ಕೂಡ ಹಾಲುಣಿಸಲು ತನ್ನ ಕೃಷ್ಣನನ್ನು ಅವಳ ಕಡೆ ಕೊಟ್ಟಳು. ಪೂತನಿ ಕೃಷ್ಣನನ್ನು ತನ್ನ ಸೆರಗಿನ ಒಳಗೆ ತಗೊಂಡಳು.
ಮತ್ತು ಆಕೆ ಅವನಿಗೂ ಆ ವಿಷವನ್ನು ಕುಡಿಸಲಾರಂಭಿಸಿದಳು. ಆದರೆ ಕೃಷ್ಣ ಅವಳ ದುಷ್ಟ ಉದ್ದೇಶವನ್ನು ತಿಳಿದುಕೊಂಡಿದ್ದ. ಅವಳ ಮಾಯಾವಿ ಶಕ್ತಿಯನ್ನು ಹೀರತೊಡಗಿದ. ಕೃಷ್ಣನ ಪ್ರತಾಪ ಅವಳಿಗೆ ತಿಳಿದೊಡನೆ ಪೂತನಿ ಅವನನ್ನು ದೂರ ಸರಿಸುವ ಪ್ರಯತ್ನ ಮಾಡಿದಳು. ಆದರೆ ಕೃಷ್ಣ ಅವಳನ್ನು ಬಿಡಲಿಲ್ಲ. ಆಗ ಅವಳು ತನ್ನ ವಿಕಾರವಾದ ರೂಪ ಧಾರಣೆ ಮಾಡಿದಳು. ನಂದ, ಯಶೋದೆ ಹಾಗೂ ಗೋಕುಲವಾಸಿಗಳು ಇದನ್ನು ಕಂಡು ಭಯಭೀತರಾದರು. ಆದರೆ ಕೃಷ್ಣ ಅವಳ ಸರ್ವಶಕ್ತಿಯನ್ನು ಹೀರಿ ತೆಗೆದು ಅವಳನ್ನು ಕೊಂದು ಹಾಕಿದನು. ಪೂತನಿಯ ವಧೆಯಾದುದನ್ನು ಕಂಡು ಯಶೋದೆ ಮುಂದೆ ಬಂದಳು. ಅವಳು ಕೃಷ್ಣನನ್ನು ಎತ್ತಿಕೊಂಡಳು ಮತ್ತು ಕೃಷ್ಣ ಗಾಬರಿಯಾಗಿರಬಹುದೆಂದು ತನ್ನ ಕಣ್ಣಲ್ಲಿನ ಕಾಡಿಗೆಯನ್ನು ತೆಗೆದು ಅವನ ಕೆನ್ನೆಗೆ ಹಚ್ಚಿದಳು. ಆದರೆ ಕೃಷ್ಣನಿಗೆ ಯಾವ ಭಯವೂ ಆಗಿರಲಿಲ್ಲ. ಅವನು ತನ್ನ ತುಂಟ ನಗೆ ಬೀರುತ್ತಾ ಎಲ್ಲರತ್ತ ನೋಡುತ್ತಿದ್ದ.

ಜೋತಾಡುತ್ತಿರುವ ಗಂಟೆಗಳ ಧ್ವನಿ ಮತ್ತು ಗೋವುಗಳ ಹಂಬಾ ಅನ್ನುವ ಧ್ವನಿ, ಇದರಿಂದ ವಾತಾವರಣ ಬಹಳ ಪ್ರಸನ್ನವಾಗಿತ್ತು. ಗೋವುಗಳು ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಹಾಲು ಕರೆಯುತ್ತಿದ್ದರು. ಹಾಗೆ ಗೋಪಿಯರು ಮಣ್ಣಿನ ಮಡಿಕೆಗಳಲ್ಲಿ ಮೊಸರು ತೆಗೆಯುತ್ತಿದ್ದರು. ಬಿಳಿ ಶುಭ್ರವಾದ ಬೆಣ್ಣೆಯ ಮುದ್ದೆಗಳು ಮೇಲಕ್ಕೆ ತೇಲುತ್ತಿದ್ದವು. ಹೀಗೆ ಬೆಣ್ಣೆಯಿಂದ ಸಂಪೂರ್ಣವಾಗಿ ತುಂಬಿದ ಮಡಿಕೆಗಳನ್ನು ಎತ್ತಿ ಮೇಲೆ ಜೋತು ಹಾಕುತ್ತಿದ್ದರು. ಯಾಕೆ ಗೊತ್ತಾ? ಯಾಕೆಂದ್ರೆ ಯಶೋಧೆಯ ಆ ತುಂಟ ಬಾಲಕ ಬೆಣ್ಣೆಯ ಮೇಲೆನೇ ಕಣ್ಣಿಟ್ಟು ಕೂತಿರುತ್ತಿದ್ದ, ಮತ್ತು ಸಂಧಿ ಸಿಕ್ಕಾಗ ಬೆಣ್ಣೆಯನ್ನು ತಿಂದು ಮುಗಿಸುತ್ತಿದ್ದ. ಅದಕ್ಕಾಗಿ ಅವನ ಕೈ ಎಟಕದ ಕಡೆ ಇಂತಹ ಎತ್ತರವಾದ ಸ್ಥಳಗಳಲ್ಲಿ ಗೋಪಿಗಳು ಬೆಣ್ಣೆ ಇಡುತ್ತಿದ್ದರು. ಆದರೆ ಅಂದು ಅಂಗಳದ ಹಿಂಬದಿ ಇರುವ ಮರಗಿಡಗಳಲ್ಲಿ ಏನೋ ವಿಚಿತ್ರ ನಡೆಯುತ್ತಿತ್ತು. ಹೌ ಛೆ, ಹುಲಿ ಅಯ್ಯೋ ದೇವ್ರೆ, ನೋಡಿದರೆ ಪೊದೆಯಲ್ಲಿ ಯಾವುದೋ ಪ್ರಾಣಿಗಳು ಇರಲಿಲ್ಲ. ಆದರೆ ಒಬ್ಬೊಬ್ಬರಾಗಿ ಕೃಷ್ಣ, ಬಲರಾಮ, ಪೇಂದ್ಯ ಮತ್ತು ಇತರ ಗೋಪಾಲರ ಗುಂಪು ಯಾವುದೋ ಒಂದು ಮಹಾಕಾರ್ಯ ಮಾಡಲು ಸಾಗಿತ್ತು. ಮಹಾಕಾರ್ಯ ಅಂದರೆ ಬೆಣ್ಣೆ ಕದಿಯುವುದು. ಮೆಲ್ಲ ಮೆಲ್ಲನೆ ಎಲ್ಲರೂ ಗುಣವಂತಿ ಗೋಪಿಯ ಮನೆಯೊಳಗೆ ನುಗ್ಗಿದರು. ಆದರೆ ಅವಳು ಬೆಣ್ಣೆಯನ್ನು ಎತ್ತರವಾದ ಸ್ಥಳದಲ್ಲಿ ತೂಗು ಹಾಕಿದ್ಲಲ್ಲ, ಈಗ ಈ ಬೆಣ್ಣೆ ತಿನ್ನುವುದಾದ್ರೂ ಹೇಗೆ? ಕೃಷ್ಣ ಅತ್ತ ಇತ್ತ ನೋಡಿದ. ದೂರದಲ್ಲಿ ದೊಡ್ಡ ಮಾವಿನ ಮರದ ಕೆಳಗೆ ಮಂಗಗಳ ಮರಿಗಳು ಆಟವಾಡುತ್ತಿದ್ದವು. ಮರದ ಬುಡದಲ್ಲಿ ಎರಡು ಮಂಗಗಳು ಒಂದನ್ನೊಂದು ಹಿಡಿದು ನಿಂತಿದ್ದವು. ನಂತರ ಮೂರನೇ ಮರಿ ಅವುಗಳ ಮೇಲೆ ಹತ್ತಿ ಮರದ ಕೊಂಬೆಗಳಲ್ಲಿ ತೂಗಾಡುತ್ತಿತ್ತು. ಈ ಮೂರನೇ ಮರಿ ಒಳ್ಳೆಯ ಹಣ್ಣುಗಳನ್ನು ಕಿತ್ತು ಎಲ್ಲರಿಗೂ ತಿನ್ನಲಿಕ್ಕೆ ಕೆಳಗೆ ಎಸೆಯುತ್ತಿತ್ತು. ವಾ, ಕೃಷ್ಣನಿಗೆ ಯುಕ್ತಿ ಹೊಳೆಯಿತು. ಅವನು ಬಲರಾಮನ ಜೊತೆಗೆ ಇನ್ನಿಬ್ಬರು ಗೋವಳರನ್ನು ಒಂದೇ ಕಡೆ ನಿಲ್ಲಿಸಿದ. ಆಮೇಲೆ ಇನ್ನಿಬ್ಬರನ್ನು ಏರಿಸಿದ. ನಂತರ ಅವರ ಮೇಲೆ ಹತ್ತಿ ಆರಾಮಾಗಿ ಮಡಿಕೆಯಲ್ಲಿರುವ ಬೆಣ್ಣೆಯನ್ನು ತಿನ್ನಲಾರಂಭಿಸಿದ. ಇದನ್ನು ನೋಡಿದ ಪೇಂದ್ಯ ಕಿರುಚಿದ. ಅಯ್ಯೋ ಕೃಷ್ಣ, ನಮಗೂ ಸ್ವಲ್ಪ ಬೆಣ್ಣೆ ಉಳಿಸೋ. ಆಗ ನಮ್ಮ ತುಂಟ ಕೃಷ್ಣ ಒಂದರ ಹಿಂದೆ ಇನ್ನೊಂದು ಬೆಣ್ಣೆಯ ಮುದ್ದೆಯನ್ನು ಗೋವಳರ ಮೇಲೆ ಎಸೆಯಲಾರಂಭಿಸಿದ. ಎಲ್ಲಾ ಗೋವಳರ ಮುಖ ಬೆಣ್ಣೆಯಿಂದ ತುಂಬಿ ಹೋಯಿತು. ನಾಲಿಗೆ ನೆಕ್ಕುತ್ತಾ ಗೋವಳರು ಬೆಣ್ಣೆಯ ಮೇಲೆ ಒಮ್ಮೆಲೆ ನೆಗೆದು ಬಿದ್ದರು. ಆದರೆ ಅವರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಅದೆಂದ್ರೆ ಮೂಲೆಯಲ್ಲಿರುವ ತೂತಿನಿಂದ ನಾಲ್ಕು ಕಣ್ಣುಗಳು ಅವರನ್ನು ನೋಡುತ್ತಿದ್ದವು. ಗುಣವಂತಿ ಗೋಪಿ ಮತ್ತು ಅವಳ ಗಂಡ ಇಬ್ಬರೂ ಬೆಣ್ಣೆ ಕಳ್ಳರ ಮೇಲೆ ಪಹರೆ ಇಟ್ಟಿದ್ದರು. ಅವರಿಬ್ಬರು ಒಮ್ಮೆಲೆ ಚಾವಡಿಗೆ ಬಂದರು. ಅಲ್ಲಿ ನಂದ ಹಾಗೂ ಯಶೋಧೆ ಕುಳಿತಿದ್ದರು. ಗುಣವಂತಿ ತಾನು ನೋಡಿದ್ದನ್ನು ವಿವರಿಸಿ ಹೇಳಿದಳು. ನಂದ ಅವಳು ಹೇಳಿದ್ದನ್ನು ಶಾಂತವಾಗಿ ಆಲಿಸಿದರು ಮತ್ತು ಅವರು ಯಶೋಧೆಯ ಕಡೆಗೆ ನೋಡಿದರು. ಆಗ ಯಶೋಧೆ ಕೋಪದಿಂದ ಕಿಡಿಕಿಡಿಯಾದಳು. ಅವಳಂದಳು, ನಿಲ್ಲಿಸು ನಿನ್ನ ಈ ಸುಳ್ಳು ಆರೋಪ. ಕೃಷ್ಣ ನನ್ನ ಮಗ, ನಾನವನಿಗೆ ಬೇಕಿದ್ದಷ್ಟು ಹಾಲು ತಿಂಡಿ ತಿನ್ನಿಸುತ್ತೇನೆ, ಬೆಣ್ಣೆಯೂ ಕೊಡ್ತೇನೆ. ಅವ ನಿನ್ನ ಮನೆಯಲ್ಲಿ ಕಳ್ಳತನ ಮಾಡ್ತಾನೆ ಎಂದು ಹೇಳ್ತೀಯಾ? ಹಾಗಿದ್ರೆ ಇವನು ಯಾರು? ಹೀಗನ್ನುತ್ತಾ ಕೃಷ್ಣ ಇಲ್ಲಿ ಬಾ ಅಂತ ಹೇಳಿ ಯಶೋಧೆ ಅವನನ್ನು ಕರೆದಳು. ಆಗ ಎಂಥ ಆಶ್ಚರ್ಯ, ಕೃಷ್ಣ ಮನೆಯೊಳಗಿಂದ ಕುಣಿಯುತ್ತಾ ಬಂದು ತಾಯಿಯ ತೊಡೆಯ ಮೇಲೆ ಕುಳಿತುಕೊಂಡ. ಯಶೋಧೆ ಮತ್ತು ಕೃಷ್ಣ ಇಬ್ಬರು ಗುಣವಂತಿಯ ಕಡೆ ನೋಡಲಾರಂಭಿಸಿದರು. ಕೃಷ್ಣ ಗುಣವಂತಿಯನ್ನು ನೋಡಿ ಮೆಲ್ಲನೆ ಕಣ್ಣು ಬಿಳುಕಿಸಿದ. ಕೃಷ್ಣನನ್ನು ನೋಡುತ್ತಲೇ ಗುಣವಂತಿ ಮೂರ್ಛಿತಳಾಗಿ ತನ್ನ ಗಂಡನ ಮೇಲೆ ಬಿದ್ದು ಬಿಟ್ಟಳು. ಮಾರನೇ ದಿವಸ ಕೃಷ್ಣ ಏಳುವುದು ಸ್ವಲ್ಪ ತಡವಾಗಿತ್ತು. ಎಲ್ಲಾ ಗೋವಳರು ದನಕರುಗಳನ್ನು ಕರೆದುಕೊಂಡು ಮುಂದೆ ಸಾಗಿದ್ದರು. ಕೃಷ್ಣನಿಗೂ ಈಗ ಬಹಳ ಹಸಿವಾಗಿತ್ತು. ಆದರೆ ಈಗ ಹೊರಗೆ ಹೋಗುವ ಬದಲು ಮನೆಯಲ್ಲೇ ಏನಾದರೂ ತಿನ್ನೋಣ ಎಂದುಕೊಂಡು ಅಡುಗೆ ಮನೆಯಲ್ಲಿ ಇಣುಕಿ ನೋಡಿದ. ಅಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಯಶೋಧೆ ಮೊಸರು ಮಾಡುವುದನ್ನು ನೋಡಿದ. ಮೊಸರಿನಲ್ಲಿ ತೇಲುವ ಬೆಣ್ಣೆಯ ಶುಭ್ರವಾದ ಮುದ್ದೆಗಳನ್ನು ಅವಳು ಚಿಕ್ಕ ಚಿಕ್ಕ ಮಡಿಕೆಗಳೇ ಇಡುತ್ತಿದ್ದಳು. ಅದನ್ನು ಕಂಡು ಕೃಷ್ಣನ ಬಾಯಲ್ಲಿ ನೀರೂರಿತು.
ಮತ್ತು ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅವ ಅಲ್ಲಿಗೆ ಹೋದ. ಬೆಣ್ಣೆಯ ಮುದ್ದೆಯನ್ನು ಎತ್ತಿ ಬಾಯಲ್ಲಿ ಹಾಕಿದ. ಆಗ ಯಶೋಧೆ ತಿರುಗಿ ಅವನನ್ನು ನೋಡಿದಳು. ಕೃಷ್ಣನ ಬೆಣ್ಣೆಯಿಂದ ತುಂಬಿದ ಮುಖ ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಕೋಪನು ಬಂತು. ಅವನ ಕೈ ಹಿಡಿದು ಅವನನ್ನು ಎಳೆದುಕೊಂಡು ನಡೆಯಲಾರಂಭಿಸಿದಳು. ಹೋಗುತ್ತಿರುವಾಗ ಬಡಬಡಿಸುತ್ತಿದ್ದಳು. ಗುಣವಂತೆ ಹೇಳುತ್ತಿದ್ದಳು, ನಿಜ ನಿನ್ನ ಮಗ ಬೆಣ್ಣೆ ಕಳ್ಳ, ಬೆಣ್ಣೆ ಕದಿಯುತ್ತಾನೆ ಅಂತ. ಇಂದು ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಿಬಿದ್ದೀಯಾ. ಕೊಟ್ಟಿಗೆಯಲ್ಲಿ ಹೋಗಿ ಅವಳು ಅತ್ತ ಇತ್ತ ನೋಡಿದಳು. ಮೆಣಸು ಪುಡಿ ಮಾಡುವ ದೊಡ್ಡ ಕಲ್ಲಿನ ಮುಂದೆ ಕೃಷ್ಣನನ್ನು ಎಳ್ಕೊಂಡು ಹೋಗಿ ನಿಲ್ಲಿಸಿದ್ಲು. ಒಂದು ಹಗ್ಗ ಎತ್ತಿ ಕೃಷ್ಣನನ್ನು ಕಟ್ಟಿ ಹಾಕಿದಳು. ಕೃಷ್ಣ ಅಳಲಾರಂಭಿಸಿದ. ಆದರೂ ಅವನನ್ನು ಹಾಗೇನೆ ಬಿಟ್ಟು ಹೊರಗೆ ಹೋದಳು. ಈಗ ಮಧ್ಯಾಹ್ನವಾಗಿತ್ತು. ಕೃಷ್ಣನಿಗೆ ಬಹಳ ಹಸಿವಾಗಿತ್ತು. ಅವ ಯೋಚಿಸಿದ, ಈಗ ಏನಾದರೂ ಮಾಡಲೇಬೇಕು ಅಂತ. ಆಗ ಅವನಿಗೆ ಅಂಗಳದಲ್ಲಿ ಒಂದರ ಪಕ್ಕದಲ್ಲಿನ್ನೊಂದು ಎರಡು ವೃಕ್ಷಗಳು ಕಂಡುಬಂದುವು. ಕೃಷ್ಣ ಮೆಲ್ಲ ಮೆಲ್ಲನೆ ಆ ಕಲ್ಲನ್ನು ಎಳೆದುಕೊಂಡು ಮುಂದೆ ಮುಂದೆ ಹೋಗಲಾರಂಭಿಸಿದ.

0: ಈಗ ಕಲ್ಲು ಆ ಎರಡೂ ವೃಕ್ಷಗಳ ಹತ್ತಿರ ತಲುಪಿದವು. ಕೃಷ್ಣ ಒಮ್ಮೆ ಅವೆರಡೂ ವೃಕ್ಷಗಳ ಕಡೆ ನೋಡಿದ ಮತ್ತು ಅಲ್ಲಿರುವ ಎರಡು ರೆಂಬೆಗಳ ನಡುವಿನಿಂದ ಮುಂದಕ್ಕೆ ಹೆಜ್ಜೆ ಹಾಕಿದ. ಈಗ ಎರಡೂ ಕೈಗಳಿಂದ ಗಟ್ಟಿಯಾಗಿ ಒತ್ತಿ ಹಿಡಿದು ಕಲ್ಲನ್ನು ಎಳೆಯಲಾರಂಭಿಸಿದ. ಆದರೆ ಅದೇನು, ಅವೆರಡೂ ವೃಕ್ಷಗಳು ಧಾಡ್ ಧಾಡ್ ಸದ್ದು ಮಾಡಿ ತುಂಡಾಗಿ ಬಿದ್ದವು. ಆ ವೃಕ್ಷಗಳಿಂದ ದೈವಿ ಪ್ರಕಾಶ ಹೊರಬರಲಾರಂಭಿಸಿತು ಮತ್ತು ಎರಡು ಗಂಧರ್ವರು ಪ್ರಕಟರಾದರು. ಅವರಿಬ್ಬರು ಕುಬೇರ ಪುತ್ರರಾಗಿದ್ದರು. ಋಷಿಗಳ ಶಾಪದಿಂದ ಅವರಿಗೆ ವೃಕ್ಷರೂಪ ಪ್ರಾಪ್ತವಾಗಿತ್ತು. ದಿವ್ಯ ದೇಹ ಧಾರಣೆ ಮಾಡಿದ್ದ ಅವರಿಬ್ಬರು ಕೃಷ್ಣನಿಗೆ ವಂದಿಸಿದರು ಮತ್ತು ಆಕಾಶ ಮಾರ್ಗವಾಗಿ ಸ್ವರ್ಗಲೋಕದ ಕಡೆ ಹೊರಟು ಹೋದರು. ಇತ್ತ ವೃಕ್ಷ ಬಿದ್ದ ಸದ್ದು ಕೇಳಿ ಯಶೋಧೆ ಓಡಿ ಅಂಗಳಕ್ಕೆ ಬಂದಳು. ಅವಳಿಗೆ ಅನಿಸಿತ್ತು ಕೃಷ್ಣ ಗಾಬರಿಯಾಗಿರಬೇಕೆಂದು. ಆದರೆ ನೋಡುವುದೇನು, ತುಂಡಾಗಿ ಬಿದ್ದಿರುವ ಎರಡು ವೃಕ್ಷಗಳ ಮಧ್ಯದಲ್ಲಿ ಕಲ್ಲಿನ ಹತ್ತಿರ ಕೃಷ್ಣ ನಗುಮುಗದಿಂದ ಕುಳಿತಿದ್ದ.
1: ಟಿಂಗ್ ಟಿಂಗ್ ಟಿಂಗ್ ಟಿಂಗ್, ಗಂಟೆಗಳ ಮಧುರ ಧ್ವನಿ ಕೇಳಿಬರುತ್ತಿತ್ತು. ವೃಂದಾವನದಲ್ಲಿ ದನಕರುಗಳು ಹುಲ್ಲು ಮೇಯುತ್ತಿದ್ದವು. ಅಲ್ಲಿಯೇ ಬಾಲಗೋಪಾಲರ ಆಟನೂ ನಡೆಯುತ್ತಿತ್ತು. ತುಂಡು ವಸ್ತ್ರದ ಚೆಂಡು ಮಾಡಿ ಅವರು ಆಟವಾಡುತ್ತಿದ್ದರು. ಆ ಬಣ್ಣ ಬಣ್ಣದ ಚೆಂಡು ಒಮ್ಮೆ ಹುಲ್ಲಿನ ಮೇಲೆ ಬೀಳುತ್ತಿತ್ತು, ಮತ್ತೊಮ್ಮೆ ಯಾರದೋ ಬೆನ್ನ ಮೇಲೆ ಬೀಳುತ್ತಿತ್ತು. ಮಧ್ಯದಲ್ಲೇ ಕೃಷ್ಣ ಜಿಗಿದು ಚೆಂಡು ಹಿಡಿತಿದ್ದ. ಆದರೆ ಆ ದಿನ ಕೃಷ್ಣ ಬಹಳ ಚತುರತೆಯಿಂದ ಆ ಚೆಂಡನ್ನು ಪೇಂದ್ಯನ ಬಳಿ ಎಸೆದ. ಆದರೆ ಪೇಂದ್ಯನಿಗೆ ಆ ಚೆಂಡನ್ನು ಹಿಡಿಯಲಾಗಲಿಲ್ಲ. ಚೆಂಡು ನೇರ ಯಮುನೆ ನೀರಿನಲ್ಲಿ ಹೋಗಿ ಬಿದ್ದಿತು. ಈಗ ಏನ್ ಮಾಡುವುದು? ಎಲ್ಲರೂ ಪೇಂದ್ಯನ ಬಳಿ ಒಟ್ಟಾದರು. ಪೇಂದ್ಯ ಅಳಲಾರಂಭಿಸಿದ. ಅವ ಅಳುತ್ತಿದ್ದಂತೆ ಹೇಳಿದ, ಯಾರು ಚೆಂಡು ಎಸೆದನೋ ಅವನೇ ಹೋಗಿ ಅದನ್ನು ತರಬೇಕು ಅಂತ. ಸರ್ವರಿಗೂ ಅದು ಸರಿ ಕಂಡಿತು ಮತ್ತು ಕೃಷ್ಣನಿಗೆ ಕೂಡ ಇದೇ ಬೇಕಾಗಿತ್ತು. ಅದೇನಾಗಿತ್ತಂದ್ರೆ, ಗೋಕುಲಕ್ಕೆ ಮತ್ತು ಎಷ್ಟೋ ಇನ್ನಿತರ ಗ್ರಾಮಗಳಿಗೆ ಯಮುನಾ ನದಿ ನೀರು ಪೂರೈಸುತ್ತಿತ್ತು. ಆದರೆ ಕಳೆದ ಹಲವು ದಿನಗಳಿಂದ ಯಮುನೆಯಲ್ಲಿ ಮೇಲಿಂದ ನೋಡುವಾಗ ಸ್ವಚ್ಛವಾಗಿ ತಳ ಕಾಣಿಸುತ್ತಿದ್ದ ನೀರು ಈಗ ಕಪ್ಪು ಕಪ್ಪಾಗಿ ಹೋಗಿತ್ತು. ಮತ್ತು ಇದಕ್ಕೆ ಕಾರಣವೆಂದರೆ ಕಾಲಿಯ ಎಂಬ ಹೆಸರಿನ ಆ ಪ್ರಚಂಡ ಸರ್ಪ. ಅನೇಕ ಹೆಡೆಗಳಿರುವ ಈ ವಿಷಕಾರಿ ಸರ್ಪ ಯಮುನೆಯ ನೀರಿನಲ್ಲಿ ಬಂದು ವಾಸಿಸತೊಡಗಿತ್ತು. ಅದರ ಜೊತೆ ಅದರ ಹೆಂಡಂದಿರೂ ಬಂದಿದ್ದರು. ಕಾಲಿಯ ಪ್ರತಿ ಸಲ ಭುಸ್ ಅನ್ನುವಾಗ ಹೊರಬರುವ ವಿಷದಿಂದ ಯಮುನೆಯ ನೀರು ವಿಷಕಾರಿಯಾಗುತ್ತಿತ್ತು. ಆದ್ದರಿಂದ ಯಮುನೆಯ ನೀರು ಕುಡಿಯುತ್ತಲೇ ದನಕರುಗಳಷ್ಟೇ ಏಕೆ ಮನುಷ್ಯರೂ ಸಾಯುತ್ತಿದ್ದರು. ಅದಕ್ಕಾಗಿಯೇ ಎಲ್ಲಾ ಗೋವಳರಿಗೆ ಅವರ ತಾಯಿ ತಂದೆಯರು ಕಡಾಕಡಿಯಾಗಿ ಅಂದಿದ್ದರು, ಯಾರೂ ಯಮುನೆಯ ಬಳಿ ಹೋಗಬಾರದು. ಆದ್ದರಿಂದ ಕೃಷ್ಣ ಮತ್ತು ಅವನ ಸಂಗಡಿಗರು ವೃಂದಾವನದ ಹೊಲ ಮತ್ತು ಅಕ್ಕಪಕ್ಕದ ಸ್ಥಳಗಳಲ್ಲೇ ಆಟವಾಡಬೇಕಾಗಿತ್ತು. ಆದರೆ ಇಂದು ಆಟವಾಡಲು ಕೃಷ್ಣ ಬೇಕಂತಲೇ ಎಲ್ಲರನ್ನೂ ಯಮುನೆಯ ತೀರಕ್ಕೆ ಕರೆತಂದಿದ್ದ. ಎಲ್ಲರೂ ಆ ಹಸಿರು ಕಪ್ಪಾದ ನೀರಿನಲ್ಲಿ ಇಣುಕಿ ನೋಡುತ್ತಿದ್ದರು. ಕೃಷ್ಣ ಕೂಡ ನೀರಿನ ಕಡೆ ಬಗ್ಗಿ ನೋಡಲಾರಂಭಿಸಿದ. ಆದರೆ ಅವನಿಗೆ ನೀರಿನಲ್ಲಿ ಮುಳುಗಿದ್ದ ಚೆಂಡಲ್ಲದೆ ಇನ್ನೂ ಇತರ ಜೀವ ಜಂತುಗಳು ಅಲುಗಾಡುವುದು ಕಾಣುತ್ತಿತ್ತು. ನದಿಯ ಕೆಳಗಿರುವ ಗುಹೆಯೊಳಗೆ ಆ ಮಹಾಭಯಾನಕ ವಿಷಕಾರಿ ಕಾಲಿಯ ವಿಶ್ರಾಂತಿ ಮಾಡುತ್ತಿದ್ದ. ಅವನ ಹೆಂಡಂದಿರು ಅದರ ಅಕ್ಕಪಕ್ಕದಲ್ಲೇ ವಿಶ್ರಮಿಸುತ್ತಿದ್ದರು. ಕೃಷ್ಣ ಕ್ಷಣ ಮಾತ್ರಕ್ಕೆ ಯೋಚಿಸಿದ. ಆಮೇಲೆ ಒಮ್ಮೆಲೆ ನೀರಿನೊಳಗೆ ಧುಮುಕಿದ ಮತ್ತು ವೇಗವಾಗಿ ಈಜುತ್ತಾ ಕಾಲಿಯ ಇರೋ ದಿಕ್ಕಿನಲ್ಲಿ ಸಾಗಿದ. ದಾರಿಯಲ್ಲಿ ಬರುವ ಪಾಚಿ ಮತ್ತು ಮೂಲೆ ಕಲ್ಲುಗಳ ಅಡಚಣೆಯನ್ನು ಸರಿಸುತ್ತಾ ಅವನು ಸಹಜವಾಗಿ ಈಜುತ್ತಿದ್ದ. ಕೃಷ್ಣ ಗುಹೆಯೊಳಕ್ಕೆ ತಲುಪಿದ. ಕಾಲಿಯಾನ ಆ ಮಹಾಪ್ರಚಂಡ ರೂಪ ನೋಡಿ ಅವನು ಹೆದರಲಿಲ್ಲ. ತನ್ನ ಸೊಂಟದ ವಸ್ತ್ರಕ್ಕೆ ಗಂಟು ಹಾಕಿ ಮತ್ತು ಮುಷ್ಟಿ ಮುಚ್ಚಿ ಅವ ಕಾಲಿಯಾನ ಹೆಡೆಯ ಮೇಲೆ ಪ್ರಹಾರ ಮಾಡಿದ. ಶ್ರೀಕೃಷ್ಣನ ವಜ್ರ ಮುಷ್ಟಿಯ ಘಾತ ಕಾಲಿಯಾನ ಹೆಡೆಯ ಮೇಲೆ ಬೀಳಲಾರಂಭಿಸಿತು. ಕಾಲಿಯ ಈಗ ಎಚ್ಚೆತ್ತಿದ್ದ. ಅವನು ಹುಸ್ ಅಂತ ಹೆಡೆಯೆತ್ತಿದಾಗ ಯಮುನೆಯ ನೀರು ಅಧಿಕ ಕಪ್ಪು ಹಾಗೂ ಹೆಚ್ಚು ವಿಷಕಾರಿಯಾಗಿತ್ತು. ಕೃಷ್ಣ ಈಗ ಅವನ ಹೆಡೆಯ ಮೇಲೆ ಸವಾರಾಗಿದ್ದ. ಬಾಲವನ್ನು ಕೈಯಲ್ಲಿ ಹಿಡಿದು ಅವ ಹೆಡೆಯ ಮೇಲೆ ಥೈ ಥೈ ಅಂತ ಕುಡಿಯಲಾರಂಭಿಸಿದ್ದ. ಕಾಲಿಯನ ಹೆಡೆಯಿಂದ ಬಹಳಷ್ಟು ರಕ್ತ ಸುರಿಯಲಾರಂಭಿಸಿತ್ತು. ಇತ್ತ ಯಮುನೆಯ ತೀರದಲ್ಲಿ ಗೋಕುಲದ ಎಲ್ಲ ಗ್ರಾಮವಾಸಿಗಳು ಸೇರಿದ್ದರು. ಯಶೋದೆಯ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನಂದ ಚಿಂತಾಗ್ರಸ್ತನಾಗಿದ್ದ. ಗೋವಳಿಯರು ಹಾಗೂ ಗೋವಳರು ಕೂಡ ದುಃಖಿತರಾಗಿ ಕೃಷ್ಣನ ಆಗಮನವನ್ನು ಕಾಯುತ್ತಿದ್ದರು. ಆಗ ಯಮುನೆಯ ನೀರಿನಲ್ಲಿ ರಕ್ತದ ಓಕಳಿ ಕಾಣಲಾರಂಭಿಸಿತು. ಅದನ್ನು ಕಂಡ ಪೇಂದ್ಯ ಅಳಲಾರಂಭಿಸಿದ ಮತ್ತು ಕೃಷ್ಣ ಸತ್ತು ಹೋದನು ಎಂದು ತಿಳಿದು ಎಲ್ಲರೂ ಅಳಲಾರಂಭಿಸಿದರು.

ಆಗ ಯಮುನೆಯಿಂದ ಮೆಲ್ಲ ಮೆಲ್ಲನೆ ಕೃಷ್ಣನ ಕಿರೀಟ ಕಾಣಲಾರಂಭಿಸಿತು. ತದನಂತರ ಕೃಷ್ಣನ ಮುಖ, ಕೊಳಲು ಹಾಗೂ ಪ್ರತ್ಯಕ್ಷವಾಗಿ ಸಂಪೂರ್ಣ ಕೃಷ್ಣ ಎಲ್ಲರಿಗೂ ಕಾಣಿಸಿಕೊಂಡ. ಎಲ್ಲಾ ಕಡೆ ಕೋಲಾಹಲ ಉಂಟಾಯಿತು. ಆದರೆ ಕೃಷ್ಣನ ಕೊಳಲಿನ ಧ್ವನಿ ಕೇಳುತ್ತಲೇ ನೆರೆದಿದ್ದ ಸರ್ವ ಜನರ ಗಲಭೆ ಶಾಂತವಾಯಿತು. ಕಾಲ್ಯಾನ ಹೆಡೆಯ ಮೇಲೆ ಕುಣಿಯುತ್ತಾ ಕೃಷ್ಣ ಕೊಳಲು ಬಾರಿಸಲಾರಂಭಿಸಿದ. ಒಂದು ಕೈಯಲ್ಲಿ ಕಾಲ್ಯಾನ ಬಾಲ, ಮತ್ತೊಂದು ಕೈಯಲ್ಲಿ ಕೊಳಲು ಹಾಗೂ ನಾಗನ ಹೆಡೆಯ ಮೇಲೆ ಕುಣಿಯುತ್ತಿರುವ ಆ ಬಾಲರೂಪಿ ಬಹಳ ಅಂದವಾಗಿ ಕಾಣಿಸುತ್ತಿದ್ದ. ಕೊಳಲಿನ ಧ್ವನಿ ಆಲಿಸಿ ನಾಗಕನ್ಯರೂ ಮೇಲಕ್ಕೆ ಬಂದರು. ಅವರು ಶ್ರೀಕೃಷ್ಣನಿಗೆ ತನುಮನದಿಂದ ವಂದಿಸಿದರು. ಅವರು ಹೇಳಿದರು, ಹೇ ಪ್ರಭು, ಕಾಲ್ಯ ನಮ್ಮ ಗಂಡ, ನಾವು ನಿನಗೆ ಶರಣು ಬಂದಿದ್ದೇವೆ, ನಮ್ಮ ರಕ್ಷಣೆ ಮಾಡು. ಕಾಲ್ಯನಿಗೆ ಜೀವನದಾನ ನೀಡು. ಕಾಲ್ಯ ಕೂಡ ಕೃಷ್ಣನಿಗೆ ಶರಣಾಗತನಾದ. ಕೊನೆಗೆ ಕೃಷ್ಣ ಹೇಳಿದ, ಕಾಲ್ಯ, ನೀನು ನಿನ್ನ ಪತ್ನಿಯರನ್ನು ಕರಕೊಂಡು ಈ ಪ್ರದೇಶವನ್ನು ಬಿಟ್ಟು ಹೊರಟು ಹೋಗು ಮತ್ತು ಎಂದೂ ಇಲ್ಲಿ ಕಾಣಿಸಬೇಡ. ಆಜ್ಞೆಯನ್ನು ಶಿರಸಾ ವಂದಿಸಿ ಪಾಲಿಸುತ್ತಾ ಕಾಲಿಯ ಕೃಷ್ಣನನ್ನು ಯಮುನಾ ತೀರದಲ್ಲಿ ಬಿಟ್ಟು ಬಿಟ್ಟ. ಮತ್ತು ಅವ ತನ್ನ ಪತ್ನಿ ಸಮೇತರಾಗಿ ಪಾತಾಳಕ್ಕೆ ಹೊರಟು ಹೋದ. ಶ್ರೀಕೃಷ್ಣನಿಂದಾಗಿ ಕಾಲಿಯನ ಸಂಕಟ ದೂರವಾಯಿತು ಎಂದು ಕೃಷ್ಣನ ಸಂಗಡಿಗರು ಅವನನ್ನು ತಮ್ಮ ಹೆಗಲ ಮೇಲೆ ಏರಿಸಿ ಅವನ ಜೈ ಜೈಕಾರ ಮಾಡಿದರು.

0: ಕೃಷ್ಣನ ತೊಡಕು ವ್ಯವಹಾರದಿಂದ ಸೋತು ಹೋಗಿದ್ದ ಕಂಸ ಮಹಲಿನಲ್ಲಿ ಶಾಂತಿಭಂಗವಾಗಿ ಅತ್ತಿತ್ತ ಅಡ್ಡಾಡುತ್ತಿದ್ದ. ಅವನ ಬಲಾಢ್ಯ ರಾಕ್ಷಸ ತಂಡದವರನ್ನು ಕೃಷ್ಣ ಮತ್ತು ಬಲರಾಮರು ನಾಶ ಮಾಡಿದ್ದರು. ಕಂಸ ಆಲೋಚನಾಗ್ರಸ್ತನಾಗಿರುವಾಗ ಒಮ್ಮೆಲೆ ನಾರದ ಮುನಿಗಳು ಪ್ರಕಟರಾದರು. ಅವರು ಕಂಸನಿಗೆ ಹೇಳಿದರು, ಹೇ ಕಂಸ, ನಿನ್ನ ಮನಸ್ಸಿನ ಚಿಂತೆ ನನಗೆ ಅರ್ಥವಾಗಿದೆ. ಆ ಕೃಷ್ಣನನ್ನು ಶರಣಾಗತ ಮಾಡುವ ಒಂದು ಒಳ್ಳೆ ಯುಕ್ತಿ ನಾನು ನಿನಗೆ ತಿಳಿಸುವೆ. ನೀನು ಮಥುರೆಯಲ್ಲಿ ಧನುರ್ಯಾಗ ಯಜ್ಞವನ್ನು ಆರಂಭಿಸು ಮತ್ತು ಆ ಉತ್ಸವಕ್ಕೆ ಕೃಷ್ಣ ಹಾಗೂ ಬಲರಾಮರನ್ನು ಆಮಂತ್ರಿಸು. ಅವರು ನಿನ್ನ ಬಳಿ ಬಂದಾಗ ನೀನು ಅವರನ್ನು ಯುದ್ಧಕ್ಕೆ ಆಹ್ವಾನಿಸು ಮತ್ತು ಅವರ ಸರ್ವನಾಶ ಮಾಡು. ನಾರಾಯಣ ನಾರಾಯಣ. ಕಂಸನಿಗೆ ನಾರದರು ಅಂದದ್ದು ಸರಿಕಂಡಿತು. ಅವನು ತಕ್ಷಣ ಅಕ್ರೂರನಿಗೆ ರಥ ಕೊಟ್ಟು ಅವನನ್ನು ಗೋಕುಲಕ್ಕೆ ರವಾನಿಸಿದ. ಕೃಷ್ಣ ಮಥುರೆಗೆ ಹೋಗಲಿದ್ದಾನೆ ಎಂದು ಎಲ್ಲ ಗೋಕುಲವಾಸಿಗಳು ದುಃಖಿತರಾದರು. ಆದರೆ ಕೃಷ್ಣ ಮತ್ತು ಬಲರಾಮರು ಅವರಿಗೆ ಸಾಂತ್ವನ ಹೇಳಿದರು ಮತ್ತು ಅಕ್ರೂರನ ಜೊತೆಯಲ್ಲಿ ಮಥುರೆಗೆ ಹೊರಟು ಹೋದರು. ಮಥುರೆಗೆ ಪ್ರವೇಶ ಮಾಡಿದ ನಂತರ ಅಕ್ರೂರನ ರಥ ನಗರದಲ್ಲಿಯ ಮಹಾಮಾರ್ಗದಲ್ಲಿ ಮುಂದಕ್ಕೆ ಸರಿಯತೊಡಗಿತು. ಎರಡೂ ಬದಿಗಳಿಂದ ಮಹಲುಗಳ ಕಿಟಕಿಗಳಿಂದ ಹಾಗೂ ಚಾವಡಿಗಳಿಂದ ಮಥುರೆಯ ಸ್ತ್ರೀಯರು ಇಣುಕಿ ನೋಡತೊಡಗಿದರು ಮತ್ತು ಕಂಸನ ರಾಕ್ಷಸ ತಂಡವನ್ನು ನಿರ್ನಾಮ ಮಾಡುವವನು ಇವನೇ ಶ್ರೀಕೃಷ್ಣ ಎಂದು ಒಬ್ಬರಿನ್ನೊಬ್ಬರಿಗೆ ಹೇಳತೊಡಗಿದರು. ಅಷ್ಟರಲ್ಲಿ ರಥ ಒಮ್ಮೆಲೆ ನಿಂತುಬಿಟ್ಟಿತು. ಯಾರೋ ಕುರುಡಿ ದಾಸಿ ರಥದ ಎದುರಿನಲ್ಲಿ ಬಂದಿದ್ದಳು. ಅವಳು ಎಂಟು ಬದಿಯಿಂದ ಬಾಗಿ ಹೋಗಿದ್ದಳು. ಹಿಂದಿನ ಜನ್ಮದಲ್ಲಿ ಆಕೆ ದಾಸಿ ಮಂಥರಿಯಾಗಿದ್ದಳು. ಅವಳೇ ಈ ಬಾಗಿದ ಕುಬ್ಜ. ಇಂದು ಕಂಸ ಮಹಾರಾಜರಿಗೆ ಚಂದನದ ಗಂಧ ತಗೊಂಡು ಹೊರಟಿದ್ದಳು. ಮಹಾರಥದ ಸದ್ದು ಕೇಳುತ್ತಲೇ ಅವಳು ಕೃಷ್ಣನಿಗೆ ಗಂಧ ಹಚ್ಚಿದಳು. ಕೃಷ್ಣನ ಚರಣ ಸ್ಪರ್ಶದಿಂದ ದಿವ್ಯ ಕಿರಣ ಹೊರಸೂಸಿತು. ಅವಳ ಪರಿವರ್ತನೆ ಒಬ್ಬ ತೇಜಸ್ವಿ ಜ್ಯೋತಿಯಲ್ಲಿ ಆಯಿತು ಮತ್ತು ಆ ತೇಜೋಮಯ ಪ್ರಕಾಶದಿಂದ ಒಬ್ಬ ಸುಂದರ ರೂಪದ ಅಪ್ಸರೆ ಹೊರಬಂದರು. ಶ್ರೀಕೃಷ್ಣನಿಗೆ ವಂದಿಸಿ ಆ ಶಪಿತ ಅಪ್ಸರೆ ಮೂಲ ರೂಪ ಧಾರಣೆ ಮಾಡಿ ಸ್ವರ್ಗದ ಮಾರ್ಗವಾಗಿ ಹೊರಟು ಹೋದಳು. ಎಲ್ಲ ಮಥುರವಾಸಿಗಳು ಆಶ್ಚರ್ಯಚಕಿತರಾದರು. ಕಂಸನಿಗೆ ಆತನ ಶಯ್ಯಾಗ್ರಹದಲ್ಲಿ ಕೃಷ್ಣನ ಆಗಮನದ ಸಮಾಚಾರ ತಿಳಿದುವಂತು. ಆಗ ಅವನು ಹೆದರಿ ನಡುಗಲಾರಂಭಿಸಿದ. ಕೃಷ್ಣ ಮಾಡಿದ ಎಲ್ಲಾ ಪರಕ್ರಮಗಳು ಅವನಿಗೆ ನೆನಪಾಯಿತು. ಭೂತನಿಯ ವಧೆ, ಕಾಲಿಯ ಮರ್ದನ, ಚಿಕ್ಕವನಿರುವಾಗ ಭಾರವಾದ ಕಲ್ಲುವನ್ನು ಎಳೆಯುವ ಹಾಗೂ ಗೋವರ್ಧನ ಪರ್ವತವನ್ನು ಕಿರಿಬೆರಳಿನಿಂದ ಎತ್ತಿದ ಕೃಷ್ಣ, ಆ ಕೃಷ್ಣ ಈಗ ನಮ್ಮ ಮಥುರೆಗೆ ಬಂದಿದ್ದಾನೆ ಎಂದು ಬಹಳ ಭಯಭೀತನಾದ. ಕಂಸ ಈಗ ಸಮಾರಂಭಕ್ಕಾಗಿ ತಯಾರಿಸಿದ ಉಚ್ಚ ಆಸನದಲ್ಲಿ ಕುಳಿತಿದ್ದ. ನಾಲ್ಕೂ ಕಡೆಯಲ್ಲಿ ಕೂಡಿದ ಪ್ರಜೆಗಳು ಒಂದು ಮನೋಹರವಾದ ಆಟ ನೋಡಲು ಆತುರರಾಗಿ ಕಾಯುತ್ತಿದ್ದರು. ಅದೆಂದರೆ ಮುಷ್ಟಿಯುದ್ಧ. ಆದರೆ ಈ ಯುದ್ಧ ಸಾಧಾರಣ ಯುದ್ಧವಾಗಿರಲಿಲ್ಲ. ಇದು ಜೀವನ ಮರಣದ ಪ್ರಶ್ನೆಯಾಗಿತ್ತು. ಸೋತವನ ಮೃತ್ಯು ಖಂಡಿತವಾಗಿತ್ತು. ಕಂಸನು ತನ್ನ ಬದಿಯಲ್ಲಿ ನಿಂತಿದ್ದ ಅಕ್ರೂರನನ್ನು ವಿಚಾರಿಸಿದ.
1: ಅಕ್ರೂರ, ನೀನು ಕೃಷ್ಣನನ್ನು ಕರಕೊಂಡು ಬಂದಿದ್ದೀಯ, ಆದರೆ ನನಗೆ ಅವನು ಎಲ್ಲಿಯೂ ಕಾಣುತ್ತಿಲ್ಲ. ಅವನನ್ನು ನನಗೆ ತೋರಿಸಿಕೊಡು ಎಂದ.
0: ಕಂಸ ಹೀಗೆ ಅಂದಾಗ ಅಕ್ರೂರ ದೂರಕ್ಕೆ ಬೆರಳು ತೋರಿಸಿದ. ಅಲ್ಲಿ ನೋಡಿ ಆ ಶ್ರೀಕೃಷ್ಣ. ಕಂಸ ಆ ದಿಕ್ಕಿನಲ್ಲಿ ನೋಡಿದಾಗ ಅವನಿಗೆ ಅಲ್ಲಿ ಒಂದು ದಿವ್ಯ ಪ್ರಕಾಶ ಮಾತ್ರ ಕಂಡಿತು. ಸರಿಯಾಗಿ ಕಾಣಿಸಲಿ ಎಂದು ತನ್ನ ಕಣ್ಣು ಚಿಕ್ಕದು ಮಾಡಿದ. ಆಗ ಶ್ರೀಕೃಷ್ಣನ ಬಿರುಸಾದ ರೂಪ ಅವನಿಗೆ ಕಂಡಿತು.
1: ಕ್ರೋಧಿತನಾಗಿ ಕಂಸ ಎದ್ದು ನಿಂತ. ಅವನು ಮುಷ್ಟಿಯುದ್ಧ ಆರಂಭವಾಗಲಿ ಎಂದು ಘೋಷಿಸಿದ. ಸಮಸ್ತ ಪ್ರಜಾಜನರೇ, ಮಥುರೆಯ ಶಕ್ತಿಶಾಲಿ ರಾಕ್ಷಸರಾದ ಮುಷ್ಟಿಕ್ ಮತ್ತು ಚಾಣೂರ ಇವರು ಮುಷ್ಟಿ ಯುದ್ಧ ಮಾಡಲು ಸಿದ್ಧರಾಗಿದ್ದಾರೆ. ಈ ಮುಷ್ಟಿಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಅಮೂಲ್ಯವಾದ ಬೆಳ್ಳಿ, ಬಂಗಾರ, ಅಶ್ವ ಹಾಗೂ ಆನೆಯನ್ನು ಬಹುಮಾನವೆಂದು ಕೊಡಲಾಗುವುದು. ಆದರೆ ಸೋತವನಿಗೆ ಕೇವಲ ಮೃತ್ಯು ಮಾತ್ರ ಖಂಡಿತ. ನಮಗೆ ತಿಳಿದ ಹಾಗೆ ಗೋಕುಲದಲ್ಲಿ ಹಾಲು ಮತ್ತು ಬೆಣ್ಣೆ ತಿಂದು ಉಬ್ಬಿದ ವೀರರು ಮಾತ್ರ ಇದ್ದಾರೆ. ಅವರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರು ಈ ಯುದ್ಧದಲ್ಲಿ ಭಾಗವಹಿಸಿ ತಮ್ಮ ಶೌರ್ಯದ ಪ್ರದರ್ಶನ ಮಾಡಬೇಕೆಂದು ಅವರನ್ನು ನಾನು ಆಹ್ವಾನಿಸುತ್ತೇನೆ. ಕಂಸನ ಈ ಉದ್ಧಟತನದ ಮಾತು ಕೇಳಿ ಬಲರಾಮನ ರಕ್ತ ಬಿಸಿಯೇರಿತು. ಅವನು ಮತ್ತು ಶ್ರೀಕೃಷ್ಣ ರಣರಂಗಕ್ಕೆ ಪ್ರವೇಶ ಮಾಡಿದರು. ಮಹಾಭಯಂಕರವಾಗಿ ಆ ರಾಕ್ಷಸರೊಂದಿಗೆ ಅವರು ಹೋರಾಡಿದರು ಮತ್ತು ಮುಷ್ಟಿಯುದ್ಧ ಆರಂಭವಾಯಿತು. ಮುಷ್ಟಿಕಾನು ಬಲರಾಮನ ಮೇಲೆ ಆಕ್ರಮಣ ಮಾಡಿದ ಹಾಗೂ ಚಾಣೂರ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ. ಆ ಪರ್ವತ ಸಮಾನರಾದ ರಾಕ್ಷಸರ ಜೊತೆ ಕೃಷ್ಣ ಬಲರಾಮರ ಯುದ್ಧ ಅಪ್ರತಿಮವಾಗಿತ್ತು. ಬಲರಾಮ ಮುಷ್ಟಿಕಾನನ್ನು ತರೆಯ ಮೇಲೆ ಅಪ್ಪಳಿಸಿದ ಮತ್ತು ಕೃಷ್ಣ ಚಾಣೂರನ ಮೇಲೆ ಸವಾರಿ ಮಾಡಿ ತನ್ನ ಬಿಗಿಯಾದ ಮುಷ್ಟಿಯಿಂದ ಅವನ ಮೇಲೆ ಪ್ರಹಾರ ಮಾಡಲು ಆರಂಭಿಸಿದ. ಎದೆಯ ಮೇಲೆ ಏರಿ ಕೂತು ಬಲರಾಮ ಕೂಡ ಜೋರಾದ ಪೆಟ್ಟು ಮುಷ್ಟಿಕಾನಿಗೆ ಕೊಟ್ಟ. ಆಗ ರಕ್ತಕಾರಿ ಮುಷ್ಟಿಕಾ ಪ್ರಾಣ ಬಿಟ್ಟ. ಇದನ್ನು ನೋಡಿದ ಚಾಣೂರ ಮನಸ್ಸಿನಲ್ಲಿ ಭಯಭೀತನಾದ. ಈಗ ಇಲ್ಲಿಂದ ಪರಾರಿಯಾಗಬೇಕು ಎಂದು ಅವ ಎದ್ದು ನಿಂತ. ಆಗ ಕೃಷ್ಣ ಅವನನ್ನು ತನ್ನ ಲೀಲೆಯಿಂದ ಎತ್ತಿದ ಮತ್ತು ಜೋರಾಗಿ ಸುತ್ತು ಸುತ್ತು ತಿರುಗಿಸಿ ಅವನನ್ನು ಭೂಮಿಯ ಮೇಲೆ ಅಪ್ಪಳಿಸಿದ. ಸತ್ತವನಂತೆ ಬಿದ್ದುಕೊಂಡಿದ್ದ ಚಾಣೂರನ ಮೇಲೆ ಒಂದು ಬಿರುಸಾದ ಮುಷ್ಟಿ ಪ್ರಹಾರ ಮಾಡಿ ಕೃಷ್ಣ ಅವನನ್ನು ಯಮಲೋಕಕ್ಕೆ ಅಟ್ಟಿದ. ನಂತರ ಬಹಳ ಜೋರಾಗಿ ಗರ್ಜಿಸುತ್ತಾ ಕೃಷ್ಣನು ಆಹ್ವಾನಿಸಿದ. ಮಥುರೆಯ ವೀರರೇ, ನಿಮ್ಮ ರಾಕ್ಷಸರ ಜೋಡಿಯನ್ನು ನಾವು ಪರಾಜಯ ಮಾಡಿದೆವು. ನಿಮ್ಮ ನಗರದ ಸರ್ವಶ್ರೇಷ್ಠ ವೀರರನ್ನು ನಾನು ಆಹ್ವಾನಿಸುತ್ತೇನೆ. ಅವರು ಇಲ್ಲಿಗೆ ಬಂದು ಅವರ ಶೌರ್ಯದ ಪರಿಚಯ ನಮಗೆ ತೋರಿಸಿಕೊಡಬೇಕು. ಆಗ ಎಲ್ಲರ ದೃಷ್ಟಿ ಒಂದೇ ಕಡೆಗೆ ನೋಡುತ್ತಿತ್ತು. ಅವರೆಲ್ಲರ ದೃಷ್ಟಿಯಲ್ಲಿ ಕೇವಲ ಒಬ್ಬ ಮಾತ್ರ ಬಹುದೊಡ್ಡ ಯೋಧನಾಗಿದ್ದ. ಅವನೆಂದರೆ ಕಂಸ, ಮಥುರೆಯ ಮಹಾಪ್ರತಾಪಿ ಮಹಾರಾಜ. ಕಂಸ ಕ್ರೋಧದಿಂದ ಕಿಡಿಕಿಡಿಯಾಗಿದ್ದ ಹಾಗೂ ಹುಚ್ಚನಾಗಿದ್ದ. ಈ ಗೋವಳನ ಮಗ ಕೃಷ್ಣನನ್ನು ನಾನು ಒಂದೇ ಚಿವುಟಿನಲ್ಲಿ ಹತ್ತಿಕ್ಕುತ್ತೇನೆ ಎಂದು ಹೇಳಿ ರಣರಂಗದಲ್ಲಿ ಧುಮುಕಿದ. ಕೃಷ್ಣ ಅವನನ್ನು ಯುದ್ಧ ಮಾಡಲು ಪ್ರೇರೇಪಿಸಿ ಆಹ್ವಾನಿಸಿದ. ಎರಡು ಮುಷ್ಟಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅವನು ಕೃಷ್ಣನ ಕಡೆ ಧಾವಿಸಿದ. ಆದರೆ ಕೃಷ್ಣ ತನ್ನ ಶಕ್ತಿಶಾಲಿ ತೋಳಿನಿಂದ ಅವನ ಕುತ್ತಿಗೆಯನ್ನು ಹಿಸುಕಿದ ಮತ್ತು ಆ ಪ್ರಚಂಡವಾದ ಶರೀರವನ್ನು ಬಹಳ ಚಾತುರ್ಯದಿಂದ ಎತ್ತಿದ. ಕಂಸನನ್ನು ಒಂದೇ ಸುತ್ತಿನಲ್ಲಿ ಕೃಷ್ಣ ಮಣ್ಣು ಮುಕ್ಕಿಸಿದ. ಕಂಸ ಸಂಪೂರ್ಣ ಆವೇಶದಿಂದ ನಿಂತುಕೊಂಡ. ಅವನು ಕೃಷ್ಣನ ಎರಡೂ ಅಂಗೈಗಳಿಗೆ ತನ್ನ ಅಂಗೈಗಳನ್ನು ಸೇರಿಸಿದ. ಇಬ್ಬರೂ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡತೊಡಗಿದರು. ಆದರೆ ಕೃಷ್ಣ ಕಂಸನನ್ನು ಸರಿಯಾಗಿ ತಿಳಿದುಕೊಂಡಿದ್ದ. ಆನೆಯಂತಿರುವ ಮಹಾಕಾಯದ ಹಿಂದೆ ಇರುವ ಅವನ ಪುಕ್ಕಲು ಮನಸ್ಸನ್ನು ತಿಳಿದು ಬಿಟ್ಟಿದ್ದ. ಕೃಷ್ಣ ತನ್ನ ಚಾತುರ್ಯದಿಂದ ಕಂಸನನ್ನು ವಂಚಿಸಿದ. ಅವನ ಬೆನ್ನಿಗೆ ಜೋರಾಗಿ ಮುಷ್ಟಿ ಪ್ರಹಾರ ಮಾಡಿ ಅವನನ್ನು ನೆಲಕ್ಕೆ ಉರುಳಿಸಿದ. ಅವನ ಬೆನ್ನ ಮೇಲೆ ಕುಳಿತುಕೊಂಡು ಅವನ ತಲೆ ಕೂದಲನ್ನು ಜಗ್ಗಿ ಎಳೆದು ಕೃಷ್ಣ ಬಿರುಸಾಗಿ ಮುಷ್ಟಿ ಪ್ರಹಾರದ ಮಳೆಗರೆದ. ಇದರಿಂದಾಗಿ ಆಯಾಸಗೊಂಡ ಕಂಸ ಕೆಳಗುರುಳಿದ. ಕಂಸ ಬಿದ್ದು ಬಿಟ್ಟ, ಕಂಸ ಸೋತು ಹೋದ ಅಂತ ಎಲ್ಲರಿಗೆ ಅನಿಸಿತು. ಕೃಷ್ಣ ಎದ್ದು ನಿಂತಾಗ ಕಂಸ ಒಮ್ಮೆಲೆ ಜಿಗಿದು ಕೃಷ್ಣನ ಮೇಲೆ ಪ್ರಾಣಘಾತದ ಆಕ್ರಮಣ ಮಾಡಿದ. ಆದರೆ ಚುರುಕು ಬುದ್ಧಿಯ ಕೃಷ್ಣ ತನ್ನ ಬಿರುಸಾದ ಮುಷ್ಟಿಯಿಂದ ಕಂಸನ ಎದೆಯ ಮೇಲೆ ಜೋರಾಗಿ ಪ್ರಹಾರ ಮಾಡಿದ. ಆ ಆಘಾತದಿಂದ ಕಂಸ ತಲೆ ತಿರುಗಿ ನೆಲಕ್ಕೆ ಉರುಳಿದ.

ರಾಕ್ಷಸ ಕಂಸನ ವಧೆ ಮಾಡಿ ಪೃಥ್ವಿಯನ್ನು ಅವನ ತೊಂದರೆಗಳಿಂದ ಮುಕ್ತಿ ನೀಡಿದ ಎಂದು ಆಕಾಶದಿಂದ ದೇವತೆಗಳು ಕೂಡ ಶ್ರೀಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿ

ಈತನೇಟ ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟಿನ ಕೆಲವೊಂಚು ತುಳು ಭಕ್ತಿ ಪದನ ಕೇನೊಂದು ಬತ್ತರೆ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮಿಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

సాహిత్య అకాడమీ, ఓం శ్రీ నాగశక్తి కృపాపోషిత యక్షగాన మండలి రంగముద్దే కార్కళ ಹಾಗೂ ಚಾನಾ ನೈನ್ ನೇತೃತ್ವದಲ್ಲಿ ಮಂಗಳೂರಿನ ತಳುಗುವಂತ ಸಿರಿಚಾವಣಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕಲಾಚರ್ಚೆ ಇವರಿಂದ ಮೈಮಯ ಬಾಲ ಸಿರಿಸಿದೆ. ನಾಲ್ಕನೇ

それ

0: ಯಾನು ಎಣ್ಣನೇ ಗರ್ಬಡು ಪುಟ್ಟದ ನಾಯಣೆ ಕೃಷ್ಣೆ
1: ಕೃಷ್ಣ ಸುದ್ದಿ
0: ಅಂದಂದ ಅಂಚಾರ ಮೋಕೆಡ ಬರೆಯರ ಪನ್ನೇಕೆ ಬೈದಿನೆಂಕುಲೋ ನನ್ನ ಅಂಡಲ ಪುಟ್ಟು ಬರುವಾರ ಅದು ಹೋಯ್ತದೆ ತನೋಡ
1: ಎಂಚಿನ
0: ಅಪಗಾಂಡ ಈರಿ ಎಂಕ್ಲಿಗ ನೆಲ ಮೂಸುದ ಹಾಕುವಾರ ಅತ್ ಹಾಕದ ನೆಲ ಮೂಸುವಾರ
1: ಇದಪ್ಪ ಜೋಪುಲೆ ಅರಸಲು ಕುಂಟುಕೊಂಡೆಲ್ಲ ಪಂತಿಜರು ಹಾಕೆಲ್ಲ ಪಂತಿಜರು ಅಂಚ ಅದು ನಿಕ್ಲದು ಗುರ್ಪೇ
0: ಅಣ್ಣ ಎಂಕೊಲ್ಲ ನೀನ ಇತ್ತ ಬುಟ್ಪು ಜಾತ
1: ಬುಟ್ಟು ಬಂಡತ ಮಾರಯ
0: ಅಣ್ಣ ಎಂಕೊಲ್ ಬುಟ್ಪು ಜಾತೆ
1: ಬಂಡತ
0: ಎಂಕೊಲ್ ಬುಟ್ಪು ಜಾ
1: ಬುಟ್ಟು ಬಂಡತ ಮಾರ
0: ಎಂಕೊಲ್ ಬುಟ್ಪು ಜಾ
1: ಬುಟ್ಟು ಬಂಡತ
0: ಆವಣ್ಣ ಇರ್ನ ಕುಂಟು ಇರೆ ಗೇವು ಪಡ ಈರ ಮುಂದೆ ಪೋಲೆ
1: ಗಂಟೆಗೆ ಮೀನು ಕೈ ಕೊಡ್ಲಿ

0: ಬಡ್ಡಲಡಿಟ್ಟಿ ಕುಂಟುರು ನಮ್ಮ ಮಾತ ತುತ್ತೊಂಡ ನಮ್ಮೊಟ್ಟಿಗೆ ಬೈದಿನ ಜವನೆ ರೆಗ್ಲ ಪಟ್ಟಿಯ ದುಮ್ಮು ಬಣ್ಣದ ಕುಂಟು ಪೊಲ್ಲನಾಯವರಿ ರೆಡ್ ಪೊರ್ಲಿದ ಮೇಲಂಗಿನ ಭಕ್ತಿನ ಕೊರಿಯೇ ಐನ ಪಾಡೊಂದು ದುಂಬು ಬಣ್ಣಗ ಮಾಲೆಗಾರೆಯವರಿಯೇ ನಾನಾ ಜಾತಿದ ಪೂಕುಲೆನ್ಲ ತೊಳಸಿನ್ಲ ಮಾಲೆವಂತ ಕೋರಿಯೇ ಐನ ಕೆಕ್ಕಿಲಿಗ ಪಾಡೊಂದು ದುಂಬು ಬಣ್ಣಗ ಅರಮನೆಗೆ ಗಂಧ ತೆರೆದಿದ್ದು ಕೊರ್ಪಿ ಒರ್ತಿ ಪೊಂಜೋ ದಿಕ್ಕೆಲತ
1: ಅಂದು ಬೆಗ್ಯ ಅಲ್ಲಿನ ತೂನಗ ತೆಲಿಪೊಡ ಬುಲಿಪೊಡ ಪಂದು ತೆರೀತಿ ಅಲ್ಲ ಶರೀರ ಮೂಜಿ ಕಡಿಟ್ಟು ಎಟ್ಟಿರುತ್ತನಲ್ಲ ಅಲ್ಲ ಮನಸ್ಸು ಮಾತ್ರ ಎಟ್ಟೆ ನಮ್ಮ ಶರೀರಕ್ಕೂ ಅಲ್ಲಡಿತ್ತಿನ ತಲೆತಿ ಗಂಧನು ಪೂಜಿದು ಉಂಡಗು ಬೊಟ್ಟುಪಾಡಿಯದು ಅವತ್ತು ಕೃಷ್ಣ ಅಲ್ಲ ಮೂಜೆಟ್ಟಿ ಮೈನ ಕನ್ನ ಮುಚ್ಚಾದು ಬುಲ್ಲನಾಗ ಈ ಸತ್ಸಮಂತ ಪುಡಿಯತ್ತ ಎಂಚಯ್ಯ
0: ಅವು ಮಾತ ದೇವೇಂದ್ರ ಮಹಿಮೆ ಎರಡಂಚ ಮನ್ಪಾಯರ ಅಲ್ಲ ಪಾದ ಎನ್ನ ಪಾದಡು ಒತ್ತದು ಅಂಗೈನು ಒಟ್ಟಗು ಕೊಡ್ದು ಹೊರ ಅಲೆ ದರ್ತೆ ಲಟ ಲಟ ಅಂದು ನೆತ್ತಿ ಪೋಯಿನ ಶಬ್ದಕ್ಕೇನು ಆದ್ರೆ ನಮ್ಮ ಲೆಕ್ಕನೇ ಸತ್ತಾಯಲು ನನ್ನ ಕಡೆ ಸಾವನ ಪಡ್ತಿ

ಅಯ್ಯಾಡಿ ಹೊರ್ತು ಊದಿ ಬೇರ ನಾನು ಅಂತ ಬರ್ತು ಪುಣಿ ಜಗನ್ನ ನೀ ತೆರ್ವೇ.

ಒಂದು ತರಕ್ಕೆ ಜನ್ಮದನ್ನು ಪಾಡಿದೆ, ಇಡೀ ಮೇಕು ಕೆಂಪು ಮಣ್ಣನ್ನು ಪೂಜಿದೆ, ಕೆಚ್ಚಲಿಗೆ ಕೆಂಪು ದಾಸ ಅನ್ನ ಮಾಲೆಯನ್ನು ಪಾಡಿದ್ದು, ಕತ್ತಲ ಮಿತ್ತುಕೊಲ್ಲದು ಹಿಂಕಾಯಿಗೆ ಹೋಗ್ನೇನು ತೂಯ ಅನ್ನಟ್ಟು ವಿಂಚಿತ್ರೇನು ಮಾತ್ರ ದೂರ ಮರಣ ಸೂಚಕಗೆ ಇಟ್ಲ ನಾಲ್ನೇ ಜಾಮದ ಕಣ ಜನೇ ಅಪ್ಪನಿಗೆ ಅಯ್ಯೋ ಎಂಕ ಮರಣ ಎಂಕ ಮರಣ ಎಂಕ ಮರಣ.

நிற்பு பண்ண

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ
2: 4 ಕಂತು ಕೇಳಿದಿರಿ.
1: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM। रेडियो सारंग 107.8 FM। ಎಂದು ಮರೆಯದ ಹಾಡು।

Money!

0: रेडियो सारंग 107.8 FM
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
3: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಜನಪದ ಗಮ್ಮತ್ತು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲ ಶಾಸ್ತ್ರ ನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ
1: ಅಲ್ಲಕ್ಕನೆ ಎಡುತಿ ಬಸುರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

0: ಅಲ್ಲಕ್ಕನೆ ಭಾವ, ಯಾನಾದು ಜಾಗ ಮಾಡಿರೋದು?
1: ಪೂರ ತುಗುಟವೆ ಕಣಿ.
0: ಓಹೋ, ದೊಡ್ಡ ಕೂರ.
1: ಅದು ದುಬಟಯ ದುಬಟಯ.

0: ಮತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

Bagi kita yang

நலிக்கேன்னு அலட தூம்பேனா,

0: सरस्वती
1: गीता गीता
0: अखिल वो इतना उन्नत